0: 頑張ったり。
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

सुखभाग् भवेत्। ॐ शान्तिः शान्तिः शान्तिः। धन्यवाद।

ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325699 ಈ ದೂರವಾಣಿಗೆ ಸಂಪರ್ಕ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000 ಮಂದಿ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷ

ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋದನ ಆಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕಣ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋದನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯು ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋದನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋದನನ ಅಂತರಾಳದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋದನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು.
ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೇವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪವಿತ್ರತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಎಡತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಹಂಪೆಯ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಂಪೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ. 1336 1565 ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪೆಯ ಮೊದಲನೇ ಹೆಸರು ಪಂಪ ಎಂದಿತ್ತು. ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯರ ಕಾಲದಲ್ಲಿ ಹಂಪೆ ಬಜಾರ್ ಎಂದೆನಿಸಿಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರಲ್ಪಡುತ್ತಿದ್ದರಂತೆ. ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಲಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು. ಹಂಪೆಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು 6 ಕಾಲ ಸೈನಿಕರು ನಾಶ ಮಾಡಿದರು ಎನ್ನುತ್ತದೆ ಇತಿಹಾಸ. ಇಂದು ವಿರೂಪಾಕ್ಷ ದೇವಾಲಯ, ಅಜರರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಲು ಗಣಪತಿ, ಉಗ್ರ ನರಸಿಂಹ, ಕಮಲ ಮಹಲ್, ಬಡವಿಲಿಂಗ, ಆನೆಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪೆಯಲ್ಲಿ ನೋಡಬಹುದಾಗಿದೆ. ಹಂಪೆಯು ತುಂಗಭದ್ರಾ ನದಿಯ ತೀರದಲ್ಲಿದೆ. ಇದು ಬೆಂಗಳೂರಿನಿಂದ 343 ಕಿಲೋಮೀಟರ್, ಬಿಜಾಪುರದಿಂದ 254 ಕಿಲೋಮೀಟರ್ ಮತ್ತು ಬಳ್ಳಾರಿಯಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ ಸರ್ಕಾರವು ಆಯೋಜಿಸುವ ವಿಜಯನಗರ ವಾರ್ಷಿಕೋತ್ಸವವು ಅಂದರೆ ಹಂಪೆ ಉತ್ಸವ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಹಂಪೆ ಹಾಗೂ ಸುತ್ತಮುತ್ತಲಿರುವ ಕೆಲವು ಮುಖ್ಯ ಸ್ಮಾರಕಗಳು, ಇಲ್ಲಿರುವ ದೇವಸ್ಥಾನಗಳನ್ನು ನೋಡಲು ಸುಲಭವಾಗುವಂತೆ ಹಲವು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವೆಂದರೆ ಕೇಂದ್ರವಾದ ವಿರೂಪಾಕ್ಷೇಶ್ವರ ದೇವಸ್ಥಾನ, ನಡೆದು ನೋಡಬಹುದಾದ ದಾರಿ, ವಾಹನಗಳಲ್ಲಿ ಸಂಚರಿಸಿ ನೋಡಬಹುದಾದ ದಾರಿ, ಸೂರ್ಯಾಸ್ತದ ಸ್ಥಳಗಳು, ಅಚ್ಯುತರಾಯ ದೇಗುಲ, ಆನೆಗೊಂದಿ, ಅಂಜನಾದ್ರಿ ಪರ್ವತ, ವಿರೂಪಾಕ್ಷೇಶ್ವರ ದೇವಾಲಯ, ತುಂಗಭದ್ರಾ ನದಿ, ಪುರಂದರ ಮಂಟಪ, ವಿಜಯ ವಿಠಲ ದೇಗುಲ.

ಕಲ್ಲಿನ ತೇರು, ಉಗ್ರ ನರಸಿಂಹ, ಕಡಲೆ ಕಾಲು ಗಣಪತಿ, ಸಾಸಿವೆ ಕಾಲು ಗಣಪತಿ, ರಾಣಿ ಸ್ನಾನಗೃಹ, ಅಂಪೆ ಬಜಾರ್, ಹೇಮಕೂಟ ಇತ್ಯಾದಿ. ಹಾಗೂ ಬಡವಿಲಿಂಗ 9 ಅಡಿಯ ದೇವಸ್ಥಾನವಾಗಿದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮೀಪವೇ ಕಾಣಿಸುತ್ತದೆ. ಇದರ ವಿಶಿಷ್ಟತೆ ಎಂದರೆ ಇದು ಒಂದು ಪ್ರಾಚೀನ ಕಾಲುವೆಯ ಮುಖಾಂತರ ಹರಿದು ಬರುವ ನೀರಿನಿಂದ ಸದಾ ಕಾಲ ಆವೃತವಾಗಿರುತ್ತದೆ. ಈ ಲಿಂಗದಲ್ಲಿ 3 ಕಣ್ಣುಗಳನ್ನು ಕೆತ್ತಲಾಗಿದ್ದು ಶಿವನ 3 ನೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಇದು ಕೂಡ ಭೇಟಿ ಕೊಡಬಹುದಾದಂತಹ ಸ್ಥಳವಾಗಿದೆ. ಸ್ಥಳೀಯರ ನಂಬಿಕೆ ಪ್ರಕಾರ ಹಂಪಿ ಎಂಬ ಬಡಬುಡಕಟ್ಟು ಜನಾಂಗದವನೊಬ್ಬ ತನ್ನ ಆಸೆಗಳನ್ನು ಈಡೇರಿಸಿದರೆ ಒಂದು ಶಿವಲಿಂಗವನ್ನು ಕಟ್ಟುತ್ತೇನೆಂದು ಮಾತು ಕೊಡುತ್ತಾನೆ. ಇದನ್ನರಿತ ಪರಮೇಶ್ವರನು ಅವನ ಆಸೆಗಳನ್ನು ಈಡೇರಿಸಲು ನಿರ್ಧರಿಸಿದ. ತದನಂತರ ಆ ಭಕ್ತನು ಈ ಬಡವಲಿಂಗವನ್ನು ನಿರ್ಮಿಸಿ ಈಶ್ವರನಿಗೆ ಅರ್ಪಿಸಿದ. ಇನ್ನೊಂದು ದಂತಕಥೆಯ ಪ್ರಕಾರ ಈ ಲಿಂಗವು ಒಬ್ಬ ರೈತ ಮಹಿಳೆಯಿಂದ ನಿರ್ಮಿತವಾಗಿದ್ದು ಅದಕ್ಕವಳು ಬಡವಿಲಿಂಗ ಎಂದು ನಾಮಕರಣ ಮಾಡಿದ್ದಳು ಎಂದು ಹೇಳಲಾಗುತ್ತದೆ. ಇನ್ನು ಹೇಮಕೂಟ ಬೆಟ್ಟದ ಕೆಳಗಿರುವ ಸಾಸಿವೆ ಕಾಳು ಗಣೇಶ ಗುಡಿಗೆ ಭೇಟಿ ನೀಡಲೇಬೇಕು. ಸಾಸಿವೆ ಕಾಳುಗಳನ್ನು ನೆನಪಿಗೆ ತರುವಂತಹ ಇಲ್ಲಿರುವ ಜನಪ್ರಿಯ ಗಣಪತಿ ವಿಗ್ರಹವು 8 ಅಡಿ ಉದ್ದವಾಗಿದೆ. ಆದ್ದರಿಂದ ಭಕ್ತ ಸಮೂಹದಲ್ಲಿ ಇದು ಸಾಸಿವೆ ಕಾಳು ಗಣೇಶನೆಂಬ ಹೆಸರಿನಿಂದಲೂ ಚಿರಪರಿಚಿತವಾಗಿದೆ. ಪುರಾಣದ ಪ್ರಕಾರ ಒಮ್ಮೆ ಭಗವಂತ ಗಣೇಶನು ಮಿತಿಮೀರಿ ತಿಂದಿದ್ದರ ಪರಿಣಾಮ ಹೊಟ್ಟೆ ಒಡೆಯುವಂತಾಗಿ ಅದನ್ನು ತಡೆಯಲು ಸರ್ಪವನ್ನು ಹೊಟ್ಟೆಗೆ ಅಡ್ಡಲಾಗಿ ಸುತ್ತಿಕೊಂಡನೆಂಬುದು ಪ್ರತೀತಿ. ವಿಗ್ರಹವು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಬಲಗೈಯಲ್ಲಿ ಮುರಿದ ಆನೆಯ ದಂತ ಮತ್ತು ಅಂಕುಶವನ್ನು ಕಾಣಬಹುದು. ಮೊದಲನೇ ಎಡಗೈ ವಂಕಿಯಾಕಾರದ ಪಾಶವನ್ನು ಹೊಂದಿದ್ದು ಎರಡನೇ ಎಡಗೈ ಮತ್ತು ಸೊಂಡಿಲು ಕಲ್ಲಿನಿಂದ ಬೇರ್ಪಡಿಸಿ ಕೆತ್ತಲಾಗಿದೆ. ಸಾಸಿವೆ ಕಾಳು ಗಣೇಶ ಗುಡಿಯನ್ನು ತಲುಪಿದಾಗ ವಿಗ್ರಹವು ವಿಶಾಲವಾದ ಆವರಣವನ್ನು ಹೊಂದಿರುವುದು ಕಾಣಬಹುದು. ಅಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬನು ಕ್ರಿಸ್ತಶಕ 1506 ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ಎರಡನೇ ನರಸಿಂಹನಿಗೋಸ್ಕರ ಕಟ್ಟಿದನೆಂಬುದು ತಿಳಿದುಬರುತ್ತದೆ. ಇನ್ನು ಕಮಲಾಪುರದಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯವು ಹಂಪಿಯ 2 ಮಾದರಿಗಳನ್ನು ಒಳಗೊಂಡಿದ್ದು ಈ ಪ್ರದೇಶ ಸ್ಥಳ ವಿವರಣೆಯನ್ನು ವಿವರವಾಗಿ ತಿಳಿಸುತ್ತದೆ. ಆದ್ದರಿಂದ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮಗೆ ಬೇಕಾದ ಮಾಹಿತಿಯನ್ನು ಸುಲಭವಾಗಿ ತಿಳಿಯುತ್ತಾರೆ. ಸಣ್ಣ ಮಾದರಿಯು ಗ್ಯಾಲರಿಯ ಒಳಭಾಗದಲ್ಲಿದ್ದು ರಾಯಲ್ ಸೆಂಟರ್ನ ವಿಸ್ತಾರವಾದ ವಿವರಗಳನ್ನು ನೀಡುತ್ತದೆ. ಈ ಸಂಗ್ರಹಾಲಯವು ಪ್ರಧಾನವಾಗಿ 4 ಭಾಗಗಳನ್ನು ಹೊಂದಿದೆ. ಮೇಲೆ ವಿವರಿಸಿದ ಹಂಪಿಯ ಮಾದರಿಗಳು 1ನೇ ಭಾಗದಲ್ಲಿದ್ದು 2ನೇ ಭಾಗವು ಹಂಪಿಯ ಅವಶೇಷಗಳಿಗೆ ಸಂಬಂಧಿಸಿದ ಮೂರ್ತಿಗಳು ಹಾಗೂ ಶಿಲ್ಪಕಲಾಕೃತಿಗಳನ್ನು ಹೊಂದಿದೆ. 3ನೇ ಭಾಗವು ಆಗಿನ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಯುದ್ಧ ಸಲಕರಣೆಗಳು, ನಗನಾಣ್ಯಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಹೊಂದಿದೆ. 4ನೇ ಭಾಗವು ಇತಿಹಾಸದ ಪೂರ್ವ ಹಾಗೂ ನಂತರದ ವಸ್ತುಗಳನ್ನು ಹೊಂದಿದೆ. ಇರೋ ಕಲ್ಲುಗಳು, ಸತಿಕಲ್ಲುಗಳು, ಚಿಕ್ಕದಾದ ರಾಯಲ್ ಸೆಂಟರ್ ಪ್ರತಿರೂಪ, ಪಿಂಗಾಣಿ ವಸ್ತುಗಳು ಮತ್ತು ಗೋಡೆಯ ಅಲಂಕಾರಿಕ ವಸ್ತುಗಳನ್ನು ಹೊಂದಿದೆ. ಈ ಸಂಗ್ರಹಾಲಯವು ಪ್ರತಿ ಶುಕ್ರವಾರ ಹಾಗೂ ರಾಷ್ಟ್ರೀಯ ರಜಾ ದಿನಗಳಂದು ಮುಚ್ಚಿರುತ್ತದೆ. ಉಳಿದ ದಿನಗಳಲ್ಲಿ ಇದರ ಸಮಯ ಬೆಳಿಗ್ಗೆ 10 ಸಂಜೆ 5 ನೀವು ಹಂಪಿಗೆ ಹೋಗುತ್ತಿರಾದರೆ ಖಂಡಿತವಾಗಿಯೂ ಇದಕ್ಕೆ ಭೇಟಿ ನೀಡಿ. ನಂತರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶ್ರೀ ಲಕ್ಷ್ಮೀ ನರಸಿಂಹ ಗುಡಿಯಲ್ಲಿ 6.7 ಎತ್ತರವಿರುವ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನರಸಿಂಹನ ವಿಗ್ರಹವು ಆದಿಶೇಷನ ಮೇಲೆ ವಿಶ್ರಮಿಸುವ ಭಂಗಿಯಲ್ಲಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಕ್ರಿಸ್ತಶಕ 1528 ದೊರೆಯಾದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಪೂರ್ಣಗೊಳಿಸಲಾಯಿತೆಂದು ತಿಳಿದುಬರುತ್ತದೆ. ಮೂಲ ವಿಗ್ರಹವು ಲಕ್ಷ್ಮೀ ದೇವತೆಯು ವಿಷ್ಣುವಿನ ತೊಡೆಯಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಆದರೆ ಕ್ರಿಸ್ತಶಕ 1565 ಲಕ್ಷ್ಮೀ ದೇವತೆಯ ವಿಗ್ರಹವು ನಾಶ ಹೊಂದಿದ್ದು ಪ್ರಸ್ತುತ ಅದನ್ನು ಕಮಲಾಪುರ ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಆದರೂ ಉಬ್ಬಿರುವ ಕಣ್ಣುಗಳನ್ನು ಚಿತ್ರಿಸಲಾಗಿರುವ ನರಸಿಂಹನ ವಿಗ್ರಹವು
ಇಂದಿಗೂ ಕೂಡ ಬಹುಪಾಲು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ನರಸಿಂಹ ಹಾಗೂ ಲಕ್ಷ್ಮೀ ದೇವತೆಯ ವಿಗ್ರಹಗಳನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇನ್ನು ವಿರೂಪಾಕ್ಷ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವಿರೂಪಾಕ್ಷ ದೇವಾಲಯವು ಶಿವ ಹಾಗೂ ಪಂಪಾಳಿಗೆ ಸಮರ್ಪಿತವಾಗಿದ್ದು ಹಂಪಿಗೆ ಬರುವ ಪ್ರವಾಸಿಗರು ಇದಕ್ಕೆ ಭೇಟಿ ನೀಡಬಹುದು. 50 ಮೀಟರ್ ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯವು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವ ಹೇಮಕೂಟ ಬೆಟ್ಟದ ಕೆಳಭಾಗದಲ್ಲಿದೆ. ದಕ್ಷಿಣ ಭಾರತದ ದ್ರಾವಿಡಿಯನ್ ಮಾದರಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯವು ಇಟ್ಟಿಗೆ ಹಾಗೂ ಮೋಟಾರ್ಗಳಿಂದ ರಚಿಸಲ್ಪಟ್ಟಿದೆ. ಪಂಪಾವತಿ ದೇವಾಲಯವೆಂದು ಕರೆಯಲ್ಪಡುವ ಈ ದೇವಾಲಯವು ಮುಖಮಂಟಪ, 3 ಭಾಗಗಳು ಮತ್ತು ಕಂಬಗಳುಳ್ಳ ವಿಶಾಲವಾದ ಕೊಠಡಿಯನ್ನು ಹೊಂದಿದೆ. ವಿರೂಪಾಕ್ಷ ದೇವಾಲಯವು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಕೆತ್ತನೆಯ ಕೆಲಸವು ಸುಮಾರು 9 ಹಾಗೂ 11ನೇ ಶತಮಾನಗಳ ಮಧ್ಯದಲ್ಲಿ ಮಾಡಲ್ಪಟ್ಟಿವೆ ಎಂಬುದನ್ನು ಅಲ್ಲಿಗೆ ಭೇಟಿ ನೀಡಿದಾಗ ತಿಳಿಯಬಹುದು. ಪ್ರಾರಂಭದಲ್ಲಿ ಈ ದೇವಾಲಯವು ಕೆಲವೇ ವಿಗ್ರಹಗಳನ್ನು ಹೊಂದಿದ್ದು ಕಾಲಕ್ರಮೇಣ ಬೃಹತ್ ಆಕಾರವನ್ನು ಪಡೆಯಿತು. ಕ್ರಿಸ್ತ ಶಕ 1510ರಲ್ಲಿ ಕೃಷ್ಣದೇವರಾಯರಿಂದ ರಂಗಮಂಟಪವು ನಿರ್ಮಿಸಲ್ಪಟ್ಟಿದ್ದು ವಿಜಯನಗರದ ಶೈಲಿಯ ವಾಸ್ತುಶಿಲ್ಪವನ್ನು ಸೂಚಿಸುತ್ತದೆ. ತದನಂತರ ಕಂಬಗಳು, ದೀಪಸ್ತಂಭಗಳು, ಸ್ತೂಪಗಳನ್ನು ನಿರ್ಮಿಸಲಾಯಿತು. ಇಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರಾಣಿ ಪಕ್ಷಿಗಳ ಕೆತ್ತನೆಗಳು ವಿರೂಪಾಕ್ಷ ದೇವಾಲಯದ ಪ್ರಮುಖ ಆಕರ್ಷಣೆ. ಇನ್ನು ಆನೆಗೊಂದಿ ಅಥವಾ ಆನೆಗುಂಡಿ, ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಆನೆಗುಂಡಿ ಹಳ್ಳಿಯು ಹಂಪೆಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ತುಂಗಭದ್ರಾ ನದಿಯ ಉತ್ತರ ಭಾಗದ ದಡದಲ್ಲಿದೆ. ಇದು ಅಂದಿನ ವಿಜಯನಗರ ಸಾಮ್ರಾಜ್ಯದ ಪ್ರಾದೇಶಿಕ ರಾಜಧಾನಿಯಾಗಿತ್ತು. ಇದರ ಅರ್ಥ ಕನ್ನಡದಲ್ಲಿ ಆನೆಗೆ ತೋಡಿದ ಗುಂಡಿ ಎಂದಾಗುತ್ತದೆ. ಈ ಪ್ರದೇಶವು ಹಂಪೆಗಿಂತಲೂ ಪ್ರಾಚೀನವಾಗಿದ್ದು ರಾಮಾಯಣದ ಪ್ರಕಾರ ಇದನ್ನು ಸುಗ್ರೀವನ ರಾಜ ಕಿಷ್ಕಿಂಧೆ ಎಂದು ನಂಬಲಾಗಿದೆ. ಸಮಯಾವಕಾಶವಿದ್ದರೆ ಪ್ರವಾಸಿಗರು ಖಂಡಿತವಾಗಿಯೂ ಈ ಸ್ಥಳಕ್ಕೆ ಭೇಟಿ ನೀಡಿ ಅಂಜನಾದ್ರಿ ಬೆಟ್ಟವನ್ನು ನೋಡಬಹುದು. ಈ ಬೆಟ್ಟವನ್ನು ದೇವರಾದ ಹನುಮಂತನ ಹುಟ್ಟು ಸ್ಥಳವೆಂದು ನಂಬಲಾಗಿದೆ. ಹಂಪಿಗಿಂತಲೂ ನೆಮ್ಮದಿಯಾದಂತಹ ವಾತಾವರಣವನ್ನು ಆನೆಗುಂಡಿಯು ಹೊಂದಿದೆ. ಪ್ರಾಚ್ಯವಸ್ತು ಸಂರಕ್ಷಣಾ ಯೋಜನೆ ಮತ್ತು ಕಿಷ್ಕಿಂಧ ಟ್ರಸ್ಟ್ ಇವುಗಳು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅತ್ಯುತ್ತಮವಾದ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದು ಆದರಾತಿಥ್ಯವು ಮನಸೊರೆಗೊಳಿಸುತ್ತದೆ.

ಕೇಳುಗರೆ, ಇದುವರೆಗೂ ಹಂಪೆಯ ಇತಿಹಾಸದ ಬಗ್ಗೆ ಹಾಗೂ ಅಲ್ಲಿರುವಂತಹ ಸ್ಥಳಗಳ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: సంవత్సరీ.
1: నమస్తే నన్న సర్వరమ్య నమ్మ ధ్వని సముదాయ బాణులి.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ

0: ಸಂಪತ್ಪತಿ.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಜನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

0: நம்பர் 20. ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೇ, ಈ ದಿನದ ನಳಪಕಪ್ ಶಾಲೆಯಲ್ಲಿ 2ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ. ಕೇಳುಗರೆ, ಈ ದಿನ ನಿಮಗೊಂದು ರುಚಿಕರವಾದಂತಹ ಬೆಣ್ಣೆ ಮುರುಕು ಹಾಗೂ ಮಸಾಲೆ ರೊಟ್ಟಿಯ ತಯಾರಿಸುವುದು ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಸುಭಾಷಿಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ ಮೇಡಮ್. ತಾವು ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಮೇಡಮ್, ಮೊದಲಿಗೆ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಹಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕೇಳೋ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಸುಭಾಷಿಣಿ ಅಂತ, ನಾನು ಇರೋದು ಬೆಂಗಳೂರಲ್ಲಿ. ಈಗ ಎಲ್ಲರಿಗೂ ಒಂದು ಸಮಸ್ಯೆ ಆಗುತ್ತೆ. ಬೇಸಿಗೆ ಬಂತು ಅಂದ್ರೆ ಎಲ್ಲ ಮಕ್ಕಳಿಗೂ ಕಾಲೇಜು, ಸ್ಕೂಲು, ಹೈಸ್ಕೂಲು ಎಲ್ಲ ಸ್ಟಾಪ್ ಆಗುತ್ತೆ. ಮಕ್ಕಳೆಲ್ಲ ಮನೇಲಿರ್ತಾರೆ. ಆದ್ರೆ ಮಕ್ಕಳು ಮನೇಲಿದ್ದಾಗೆ ಒಂಥರ ತಿಂಡಿಗಳು ಕೆಡುತ್ತೆ. ಅಂದ್ರೆ ಏನಾರ ಕೊಡಮ್ಮ, ಏನಾರ ಕೊಡಮ್ಮ, ಏನ್ ಕೊಡಕ್ ಸಾಧ್ಯ? ದಿನ ಒಂದಕ್ಕೂ ಏನ್ ಕೊಡ್ತೀರಾ ಅಲ್ವಾ? ಅವಾಗ ಏನಾಗುತ್ತೆ, ಬೇಕರಿಗೆ ಹೋಗು, ಬೇಕರಿಯಿಂದ ಇರ ತಗೊಂಬ ಕೊಡು. ಆದ್ರೆ ತಿಂತಾರೆ ಇಲ್ಲ ಅನ್ನಲ್ಲ, ತಿಂದ್ಮೇಲೆ ಆರೋಗ್ಯ ಕೆಟ್ರೆ ಅದನ್ ನೋಡ್ಕೊಳೋರು ಯಾರು? ನಮ್ಮಂತ ತಾಯಿಂದಿರು ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೇಸಿಗೆನಲ್ಲಿ ಮಕ್ಳಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತವೆ. ಒಂದಲ್ಲ ಎರಡಲ್ಲ ಎಷ್ಟೊಂದು ಸಮಸ್ಯೆಗಳು ಕಾಡ್ತವೆ. ಅದ್ರ ಜೊತೆಗೆ ಹೊಟ್ಟೆ ಸಮಸ್ಯೆನೂ ಕಾಡಿದ್ರೆ ತಾಯಂದ್ರಿಗೆ ಮಕ್ಕಳನ್ನ ಸುಧಾರಿಸಕ್ ಆಗೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ತಾಯಂದ್ರು ಆದಷ್ಟು ನಮ್ಮ ಮಕ್ಕಳ ಹೊಟ್ಟೆ ಕಡೆಗೆ ಗಮನ ಕೊಡ್ಬೇಕು. ಅಂದ್ರೆ ಬೇಡವಾದ ವಸ್ತು ಅವನ ಮಕ್ಕಳ ಹೊಟ್ಟೆಗೆ ಸೇರ್ಬಾರ್ದು. ಅಂದ್ರೆ ಮಕ್ಕಳ ಆರೋಗ್ಯ ಕೆಡಬಾರ್ದು, ಅವು ಆಟ ಆಡ್ಕೊಂಡು ಆರಾಮಾಗಿರ್ಬಹುದು ಇದ್ದಂಗೆ ನೋಡ್ಕೋಬೇಕಲ್ವಾ? ಹೀಗಾಗಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂದ್ರೆ ಎರಡು ಆರೋಗ್ಯಕರ ತಿಂಡಿಯನ್ನ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಹೇಳ್ಕೊಡೋದಂದ್ರೆ ಹೇಳ್ತೀನಿ ಏನ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಬರೀ ಕುರುಕುಳ ತಿಂಡಿ, ಒಂದಲ್ಲ ಎರಡಲ್ಲ ಕುರುಕುಳ ತಿಂಡಿ ಕೇಳ್ತಾರೆ. ಗೋಬಿ ಕೇಳ್ತಾರೆ, ಪಾನಿಪುರಿ ಕೇಳ್ತಾರೆ. ಈಗಂತೂ ಬೆಂಗಳೂರಲ್ಲ ನಮ್ಮ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಗೋಬಿನಲ್ಲಿ ಗೋಬಿ ಮಾಡೋ ಇದಕ್ಕೆ ಅದು ಚೆನ್ನಾಗಿ ಕಾಣ್ಲಿ ಅಂತ, ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾ ಇದ್ರು. ಆ ಕೆಮಿಕಲ್ಸ್ ದಿನಾ ದಿನ ಮಕ್ಕಳ ಹೊಟ್ಟೆಗೆ ದೊಡ್ಡವ್ರ ಹೊಟ್ಟೆಗೆ ಸೇರ್ಬಿಟ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡಕ್ ಶುರುವಾಯ್ತು. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಮಗ, ಇವಾಗ ಬೆಂಗಳೂರಲ್ಲಿ ಗೋಬಿ, ಕಲರ್ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಸಿಗಲ್ಲ. ಯಾರು ಒಂದ್ ಪಕ್ಷ ಕಲರ್ ಗೋಬಿನ ಮಾರಾಟ ಮಾಡಿದ್ರೆ ಅವ್ರಿಗೆ 5 ಲಕ್ಷದವರೆಗೂ ದಂಡ ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದೇ ರೀತಿ ಬಾಂಬೆ ಮಿಠಾಯಿ ಅಂತ ಬರುತ್ತೆ, ನೋಡಿರ್ಬೋದು. ಚಿಕ್ಕ ಚಿಕ್ಕ ನಾವು ಚಿಕ್ಕ ಮಕ್ಕಳಿದ್ದೆಲ್ಲ ಬರೋರು ಬಾಂಬೆ ಮಿಠಾಯಿ ಅಂತ. ಅದಕ್ಕೆ ಹಳ್ಳಿನಲ್ಲಿ ಏನಂತಾರೆ, ಅಜ್ಜಿ ಕೂದಲು ಅಂತ. ಅಂದ್ರೆ ಆ ತರ ಕೂದಲು ಎಳೆ ತರ ಎಳೆ ಎಳೆ ಆಗಿ ಸಿಗ್ತಾ ಇತ್ತು, ಅದನ್ನು ತಿಂತಾ ಇದ್ವು. ಆದ್ರೆ ಅವಾಗೆಲ್ಲ ಸಿಗ್ತಾ ಇದ್ ನಮ್ಗೆ ಬಿಳಿ ಬಣ್ಣದಲ್ಲಿ ಸಿಗ್ತಾ ಇತ್ತು. ಇವಾಗ ಏನಾಯ್ತು, ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಕಲರ್ಫುಲ್ ಆಗಿ ಅವರು ಕಲರ್ ಕಲರ್ ಹಾಕಿ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಯ್ತು ಅಂದ್ರೆ ಆ ಮಕ್ಕಳ ಹೊಟ್ಟೆಗೆ ತಿಂದವ್ರ ಹೊಟ್ಟೆಗೆ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಅದು ಶುರು ಮಾಡಕ್ ಶುರುವಾಯ್. ಹಾಗಾಗಿ ಅದನ್ನು ಇವತ್ತು ನಮ್ಮ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ನಮ್ಮ ಆಹಾರ ಇಲಾಖೆಯವರು ಅದನ್ನ ಬ್ಯಾನ್ ಮಾಡಿದ್ದಾರೆ. ಇದನ್ನು ತಿನ್ನೋಂಗಿಲ್ಲ, ಗೋಬಿ ಕಲರ್ಫುಲ್ ಆಗಿರೋ ಗೋಬಿನೂ ತಿನ್ನೋಂಗಿಲ್ಲ, ಬಾಂಬೆ ಮೀಡಿಯಾನು ತಿನ್ನೋಂಗಿಲ್ಲ. ಹೀಗಾಗಿ ಮಕ್ಕಳೇನ್ ಮಾಡ್ತವೆ, ಒಂದಿಲ್ಲ ಒಂದೇನಾರ ಕೊಡಮ್ಮ, ಏನಾರ ಕೊಡಮ್ಮ. ಅದಕ್ಕಾಗಿ ನಾನು ಇವತ್ತು ಮಕ್ಕಳಿಗೆ ಇಷ್ಟವಾದಂತಹ ಒಂದು ತಿಂಡಿಯನ್ನ ಹೇಳ್ತೀನಿ. ಏನಪ್ಪ ಅಂದ್ರೆ ಬೆಣ್ಣೆ ಮುರುಕು. ನೋಡಿ, ತಿಂಡಿ ಹೆಸರಲ್ಲೇ ಬೆಣ್ಣೆ ಇದೆ ಅಂದ್ರೆ ಎಷ್ಟು ರುಚಿಕರವಾಗಿರುತ್ತಲ್ವಾ? ಹಾ, ಅದನ್ನೇ ನಾವೀಗ ಮಾಡೋಣ. ಏನಂತ ಮಾಡೋಣ, ಬೆಣ್ಣೆ ಮುರುಕನ ಮನೇಲೆ ಮಾಡೋಣ. ಅದಕ್ಕೆ ಬೇಕಾದ ಏನು ಸಾಮಾನ್ ಬೇಕು? ಇದೇನು ನಾವು ಹೊರಗಡೆಯಿಂದ ಮಾಲ್ಗಳಲ್ಲಿ ಸಿಗ್ತಕ್ಕಂತ ಯಾವುದೇ ಆರ್ಟಿಫಿಷಿಯಲ್ ಏನು ಬಳಸದೆ ಸ್ವಚ್ಛವಾಗಿ ಮನೇಲಿ ಇರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನೇ ಬಳಸಿ ನಾವು ಅಡುಗೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ ಬೆಣ್ಣೆ ಮುರುಕು ಮಾಡಬೇಕಾದ್ರೆ ಫಸ್ಟು 2 ಲೋಟ ಅಕ್ಕಿ ಹಿಟ್ಟು. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲಾ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ, ರೊಟ್ಟಿ ಮಾಡಕ್ ಇದ್ದೇ ಇರುತ್ತೆ. 2 ಲೋಟ ಅಕ್ಕಿ ಹಿಟ್ಟು ತಗೊಳ್ಳಿ. 1 ಲೋಟ ಹುರಿಗಡಲೆ, ನೀವು ಕಡಲೆ ಪಪ್ಪು ಅಂತೀರಾ, ಕೆಲವೊಂದ್ ಕಡೆ ಹುರಿಗಡಲೆ ಅಂತಾರೆ, ಅದನ್ನು ತಗೊಂಡು ಆ ಹುರಿಗಡಲೆ ಪುಡಿ ಮಾಡಿ, ಅಂದ್ರೆ ಪೂರ್ತಿ ಸಣ್ಣಗಾಗಿ ಪುಡಿ ಮಾಡಿ ಅದನ್ನ ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿ, ಅದು ಅಕ್ಕಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ. ಮಿಕ್ಸ್ ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ನಾವು ಬೋಂಡಾ ಹಿಟ್ಟು, ಅಂದರೆ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತೀವಲ್ಲ, ಬೋಂಡಾ ಹಿಟ್ಟನ್ನು ಅದಕ್ಕೆ 2 ಸ್ಪೂನ್ ಮಾತ್ರ, ಜಾಸ್ತಿ ಬೇಡ, 2 ಸ್ಪೂನು ಸೇರಿಸಿ, ಸೇರಿಸಿ ಅದನ್ನು ಮತ್ತೆ ಕಲಸಿ, ಆ ಹಿಟ್ಟುಗಳೆಲ್ಲ 3 ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ನೀವು ಮಕ್ಕಳ ಆರೋಗ್ಯಕ್ಕೆ ಚೆನ್ನಾಗಿ ಏನು ಆಗಲ್ಲ ಅಂದರೆ ಸ್ವಲ್ಪ ಇಂಗು, ಇಂಗಿನ ಪೌಡ್ರ್ ಇರುತ್ತಲ್ಲ, ಒಂದು ಸ್ವಲ್ಪ ಇಂಗಿನ ಪೌಡ್ರ್, ಅಂದರೆ ತಿಂದ ಮೇಲೆ ಅದು ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಇಂಗಿನ ಪೌಡ್ರನ್ನ ನೀವು ಅದಕ್ಕೆ ಒಂದು ಚಿಟಿಕೆ ಇಂಗ್ ಹಾಕಬೇಕು, ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಿಮಗೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಮೆಣಸು ಇರುತ್ತಲ್ಲ ಅದನ್ನು ಚಚ್ಚಿ ಪುಡಿ ಮಾಡಿ, ಪುಡಿ ಅಂದರೆ ಪೂರ್ತಿ ಪೌಡ್ರ್ ಅಲ್ಲ, ಸ್ವಲ್ಪ ತರಿ ತರಿಯಾಗಿ ಪುರಿ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಒಂದು 1/2 ಸ್ಪೂನಷ್ಟು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋದಾದಮೇಲೆ ಇಲ್ಲೇ ಇರೋದು ಮುಖ್ಯವಾಗಿದ್ದು, ಎಲ್ಲ ಮಿಕ್ಸ್ ಮಾಡಾದಮೇಲೆ ಬೆಣ್ಣೆ ತಗೋತೀರ, ಬೆಣ್ಣೆ ಅಂದರೆ ನಿಮ್ಮ ಮನೇಲಿ ಮಾಡಿದ್ದಾಗಿರ್ಬೋದು, ಪಾಕೆಟ್ ಬೆಣ್ಣೆ ಆಗಿರ್ಬೋದು, ಯಾವ್ದಾರ ಆಯಿತು ಮನೇಲಿ ಮಾಡಿದ ಬೆಣ್ಣೆ ಆಯಿತು ಚೆನ್ನಾಗಿರುತ್ತೆ, ಪಾಕೆಟ್ ಬಿಟ್ಟರೆ ಪರವಾಗಿಲ್ಲ ಓಕೆ. ಆ ಬೆಣ್ಣೆ ತಗೋತೀರ, ಒಂಚೂರು ಬೆಣ್ಣೆ ಹಾಕ್ತೀರ, ಒಂದು 2-3 ಸ್ಪೂನಷ್ಟು ಬೆಣ್ಣೆ ಹಾಕ್ತೀರ, ಅದಕ್ಕೆ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ತೀರ. ಕಲಸಿದ್ರೆ ಹಿಟ್ಟು ಯಾವ ಥರ ಇರಬೇಕು ಅಂದರೆ, ಆ ಹಿಟ್ಟು ನಾವು ಕಲಸಿ ಹಿಟ್ಟನ್ನ ಕೈಲಿ ಬಿಗಿ ಹಿಡಿದ್ರೆ ಆ ಉಂಡೆ ಥರ ಆಗಬೇಕು, ಅದು ಅಂದರೆ ಆ ಹಿಟ್ಟು ಉಂಡೆ ಥರ ಆದರೆ ಅವಾಗ ಏನಾಗುತ್ತೆ, ಹದ ಬಂದಿದೆ ಅಂತ. ಅಲ್ಲಿ ತನಕ ನೀವು ಒಂದೊಂದೇ ಸ್ಪೂನ್ ಬೆಣ್ಣೆ ಹಾಕ್ತಾ ಕಲಿಸ್ತಾ ಹೋಗಬೇಕು, ನೀರು ದಯವಿಟ್ಟು ನೀರು ಹಾಕಬೇಡಿ, ಬೆಣ್ಣೆ ಹಾಕಿ ಕಲಸಿ ಹಿಟ್ಟು ಉಂಡೆ ಥರ ಮುಟ್ಟಿ ನೋಡಿದರೆ, ಉಂಡೆ ಕಟ್ಟಿದ್ರೆ ಉಂಡೆ ಥರ ಅಂದರೆ ಪೂರ್ತಿ ಉಂಡೆ ಅಲ್ಲ, ಹಿಂಗೆ ಮುಟ್ಟಿಗೆ ಇಟ್ಕೊಂಡ್ರೆ ಅದು ಬಿಡಿಬಿಡಿ ಆಗಬಾರ್ದು, ಅಂದರೆ ಅಳ್ಕೋಬಾರ್ದು, ಇಟ್ಕೊಂಡಿದ್ದು ಹಾಗೇ ಇರಬೇಕು. ಅದು ಥರ ನೀವು ಮಾಡಿಕೊಂಡು ಅದನ್ನು ಕಲಿಸ್ಕೋಬೇಕು. ಯಾವಾಗ ಮುಟ್ಟಿಗೆ ಆಯಿತು ಅಂದರೆ ಗಟ್ಟಿ ಆಯಿತು, ಇದನ್ನು ಉಂಡೆ ಥರ ಆಯಿತು ಕಟ್ಟಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ, ಅವಾಗೇನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಟ್ಟನ್ನು ನಾವು ಚಕ್ಲಿ ಹೊರಳಿಗೆ ತುಂಬುವಷ್ಟು ಹದದಲ್ಲಿ, ಅಂದರೆ ತೀರಾ ಗಟ್ಟಿನೂ ಅಲ್ಲ ತೀರಾ ಇದನ್ನೂ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಚೆನ್ನಾಗಿ ಕಲಸ್ಕೊಂಡು 1-10 ನಿಮಿಷ ಮುಚ್ಚಿಡಬೇಕು. ಅಂದರೆ ನಾವು ಹಾಕಿದ ಪದಾರ್ಥಗಳು ಎಲ್ಲ ಹಿಟ್ಟಲ್ಲೂ ಮಿಕ್ಸ್ ಆಗಿ ಸೇರೋ ತನಕ ಅದು ಚೆನ್ನಾಗಿ ಕೂಡ್ಕೊಳುತ್ತೆ. ಈ ಕಡೆ ಒಂದು ಬಾಂಡ್ಲಿನಲ್ಲಿ ಬಿಸಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು, ನಂತರ ಚಕ್ಲಿ ಉರುಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಒಳಗೆ ಮತ್ತು ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಆ ಚಕ್ಲಿ ಉರುಳಲ್ಲಿ ಒಂದು 5-6 ಥರ ಪ್ಲೇಟ್ ಇರುತ್ತೆ, ಆದರೆ ಇದ್ರದ್ದೇ ಒಂದು ಸ್ಟಾರ್ ಥರ ಒಂದು ಪ್ಲೇಟ್ ಬರುತ್ತೆ, ಅದು ಚಕ್ಲಿ ಪ್ಲೇಟು ಅಂತ, ಅದನ್ನು ಹಾಕ್ಕೊಂಡು ಆಮೇಲೆ ನಾವೇನು ಕಲಸಿರ್ತೀವಲ್ಲ ಹಿಟ್ಟನ್ನ ಅದರೊಳಗೆ ಹಾಕಿ ಎಣ್ಣೆನಲ್ಲಿ ಡೈರೆಕ್ಟಾಗಿ ಮಾಡಿ, ಯಾಕಂದರೆ ನಾವು ಬೆಣ್ಣೆ ಮುರುಕು ಅನ್ನೋದ್ರಿಂದ ಅದು ನಮಗೇನು ರೌಂಡಾಗಿ ಬರಬೇಕಾಗಿಲ್ಲ, ಪೀಸ್ ಪೀಸಾಗಿ ಬಂದ್ರೂ ಓಕೆ ಹೌದಾ. ಅವಾಗೇನು ಮಾಡ್ತೀರ, ಬೆಣ್ಣೆ ಅದನ್ನು ಎಣ್ಣೆನಲ್ಲಿ ಪ್ರೆಸ್ ಮಾಡಿ, ಸ್ಟೌವ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಎಣ್ಣೆನಲ್ಲಿ ಪ್ರೆಸ್ ಮಾಡಿ, ಆಮೇಲೆ ತೆಗೆದು ಅದನ್ನು ಸ್ವಲ್ಪ ಹಿಂದೆ ಮುಂದೆ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಗರಿಗರಿ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ತೆಗೆದು ನೋ, ಆಮೇಲೆ ತೆಗಿರಿ. ಇದನ್ನು ಒಂದು ಡಬ್ಬದಲ್ಲಿ ನೀವು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸಾಯಂಕಾಲ ಟೈಮು ಅಥವಾ ಯಾರೋ ನೆಂಟರು ಮನೆ

0: ತಿಂದರೆ ನಮ್ಮ ಆರೋಗ್ಯ ಕೆಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿ ತಿಂಡಿ ಮಾಡಿಕೊಡ್ಬೇಕಂದ್ರೆ ಇದು ಬೆಣ್ಣೆ ಮುರುಕು ಚೆನ್ನಾಗಿರುತ್ತೆ, ಮಾಡ್ಬೋದು ನೀವು. ಮನೆಯಲ್ಲೇ ಇಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ಯಾವ ಬೇಕರಿಗಳಲ್ಲೂ ಸಿಗಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ತಿಂಗಳಂಗಟ್ಲೆ ಇಟ್ಟರು ಕೆಡಲ್ಲ. ಈ ನಾವು ಅಳತೆನ ನೀವು ಹೆಚ್ಚಿಗೆ ಬೇಕು ಅಂದರೆ 4 ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ಳಿ, 1 ಕಪ್ಪು ಉರ್ಗಡ್ಲೆ ಹಿಟ್ಟು ತೊಗೊಳ್ಳಿ, ಕಲಸಿ ಮಾಡಿ ತಿಂಡಿ, ಮಕ್ಕಳನ್ನ ಆರೋಗ್ಯ ಕಾಪಾಡಿ. ಇದು ಒಂದು ಆಯಿತು ಸೋತ್ರಗಳೇ. ಇನ್ನೊಂದಿದೆ ಏನಂದರೆ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಮಕ್ಕಳಿಗೆ ತಿಂಡಿ ಏನು ಕೊಡಬೇಕು. ಈಗ ಏನು ಮಾಡ್ತಾವೆ ಅವರ ಮಕ್ಕಳು, ವೆರೈಟಿ ವೆರೈಟಿ ತಿಂಡಿ ಕೇಳ್ತಾವೆ. ಇವತ್ತು ಮಾಡಿದ್ದು ಚಿತ್ರಾನ್ನ ಮಾಡಿದ್ದು, ನಾಳೆ ನೀವು ಚಿತ್ರಾನ್ನ ಮಾಡಿ, ಹೋಗಮ್ಮ ತಿನ್ನಲ್ಲ ಇನ್ನೇದು ಕೊಟ್ಟಿದ್ಯಾ ಕೊಡಲ್ಲ ಹೋಗೋ ಅಂತಾರೆ, ತಿನ್ನಲ್ಲ ಅಂತಾರೆ. ಅದಕ್ಕೆ ಏನು ಮಾಡಿ ಅಂದರೆ, ಸಡನ್ನಾಗಿ ನಿಮಗೆ ಸಿಗುವಂಥವು ಮನೆಯಲ್ಲಿ ಯಾವ ಹಿಟ್ಟಿರುತ್ತೆ ನೋಡಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೋಂಡಾ ಹಿಟ್ಟು, ಇಂಥವು ಹಿಟ್ಟುಗಳಿದ್ರೆ ಅವು ಕೆಟ್ಟು ಹೋಗೋಕ್ಕಿಂತ ಮುಂಚೆನೇ ನಾವು ಯೂಸ್ ಮಾಡಬೇಕು ಅಂದರೆ, ಅದನ್ನು 3 ಹಿಟ್ಟನ್ನು ಅಕ್ಕಿ ಹಿಟ್ಟು ತೊಗೊಳ್ಳಿ, ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ಬೋಂಡದ ಹಿಟ್ಟು ತೊಗೊಳ್ಳಿ, ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗಿನ ಪೌಡ್ರು ಹಾಕಿ, ಅದಕ್ಕೆ ಬಿಸ್ತೀರ ಹಾಕೋದೇನು ಬೇಡ, ಹಾಗೇನೆ ಅದನ್ನು ಕಲಸಿ ಹಂಚಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಥರ ತಟ್ಟಿ ಹಚ್ಚಿಗೆ ಹಾಕ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ನೀರಾಗಿ ಕಲಸ್ಕೊಂಡು ಹಂಚಿನ ಮೇಲೆ ಬಳಿತಾರೆ. ನಿಮಗೆ ಯಾವುದು ನಿಮಗೆ ಉಪಯೋಗ ಆಗುತ್ತೆ, ಯಾವುದು ನಿಮಗೆ ಬರುತ್ತೆ, ಹಂಚಿನಲ್ಲಾರಾದರೂ ಹಾಕ್ಕೊಂಡು ತಟ್ಟಿ, ಬಟ್ಟೆ ಮೇಲೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ ಮತ್ತೆ ನಾವು ಕೈಲಿ ತೆಗೆದು ಹಾಕೋದಕ್ಕಿಂತ ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ. ಕಾಟನ್ ಬಟ್ಟೆ ತೊಗೊಂಡು ಅದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ತೊಗೊಂಡು ನೀರಲ್ಲಿ ಅದನ್ನು ನೆನೆಸಿ ತೆಗೆದು ಆ ಬಟ್ಟೆ ಮೇಲೆ ಹಿಟ್ಟಾಕಿ ಚೆನ್ನಾಗಿ ತೆಳ್ಳಗೆ ತಟ್ಟಿ ಬಟ್ಟೆ ಸಮೇತ ಎತ್ತಿಬಿಟ್ಟು ನೀವು ಹಂಚಿನ ಮೇಲೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ಟರೆ ಆ ಬಟ್ಟೆ ಎಳಿರಿ, ಆ ಬಟ್ಟೆ ದಂತಾನೇ ಬರುತ್ತೆ. ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಅಷ್ಟು ತೆಳ್ಳಗೆ ರೊಟ್ಟಿನ ಮಾಡ್ಕೋಬೋದು, ಮಕ್ಕಳಿಗೆ ಇಷ್ಟವಾಗುತ್ತೆ. ವಾರಕ್ಕೆ ಒಂದ್ಸತಿ ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಇದಕ್ಕೆ ಚಟ್ನಿ ಬೇಕಾದ್ರೆ ಚಟ್ನಿ ಕೊಡಿ, ಇಲ್ಲ ಪಲ್ಯ ಯಾವುದರ ಮನೆಯಲ್ಲಿ ಇದ್ರೆ ಪಲ್ಯ ಕೊಡಿ, ಇಲ್ಲ ಚಟ್ನಿ ಪೌಡ್ರ್ ಇದ್ರೆ ಚಟ್ನಿ ಪೌಡ್ರ್ ಕೊಡಿ. ಯಾವುದು ಸಿಗ್ಲಿಲ್ವೋ ಕೊಡಿ ಮೊಸರು, ಮೊಸರಲ್ಲಿ ಸ್ವಲ್ಪ ಎದ್ಕೊಂಡು ತಿಂದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ಕೇಳುಗರೆ, ಇದನ್ನು ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಿಬಿಟ್ಟು ನಮಗೆ ತಿಳಿಸಿ ಹೇಗಾಗಿದೆ ಅಂತ. ಇಂಥ ಅನೇಕ ವಿಷಯಗಳನ್ನು ನೀವು ಪದೇ ಪದೇ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಣ್ಣ ಸಣ್ಣ ವಿಷಯಗಳು ಅಂದರೆ ಮನೆಯಲ್ಲೇ ಇರತಕ್ಕಂಥ ವಸ್ತುಗಳನ್ನು ತಗೊಂಡು ಸುರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ತಿಂಡಿಗಳನ್ನ ಮಾಡೋವಂಥದನ್ನ ನಾನು ನಿಮಗೆ ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ನೀವು ಆರಾಮಾಗಿ ಮಾಡ್ಬೋದು. ಎಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಜಿನಮೋಟೋ ಅಂತೆ ಅದಂತೆ ಇದಂತೆ ರುಚಿ ಪೌಡ್ರ್ ಅಂತೆ ಅವೆಲ್ಲ ಬೇಡ, ನಮಗೆ ಮನೇಲಿ ಏನು ಸಿಗುತ್ತೋ ಅದನ್ನೇ ಮಾಡ್ಬೋದು. ಮಾಡ್ತಿರಲ್ವಾ? ಓಕೆ, ನಮಸ್ತೆ.
1: ಇದುವರೆಗೂ ಕೇಳಿದರಲ್ಲವೇ ಶ್ರೀಮತಿ ಸುಭಾಷಿಣಿಯವರು ರುಚಿಕರವಾದಂತಹ ಬೆಣ್ಣೆ ಮುರುಕು ಯಾವ ರೀತಿ ತಯಾರಿಸುವುದರ ಬಗ್ಗೆ, ಮತ್ತೆ ಮಸಾಲೆ ರೊಟ್ಟಿಯ ಬಗ್ಗೆ ಯಾವ ರೀತಿ ತಯಾರಿಸುವುದು, ಅದರ ಉಪಯೋಗಗಳೇನು ಅಂತ, ಮತ್ತೆ ಗೋಬಿ ಪ್ಯಾನ್ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ಅರ್ಥಪೂರ್ಣವಾಗಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್. ಮತ್ತೊಂದು ಸಂಚಿಕೆಯಲ್ಲಿ, ಮುಂದೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

0: நம்பி
1: ఈ నెల ఈ జల

0: సంపద్వని. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮ ನಮ್ಮ ದೇಶದ ಬೆನ್ನೆಲುಬಾದಂತಹ ನಮ್ಮ ರೈತರಿಗಾಗಿ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಸ್ತುತ ಸಸ್ಯ ಸಂರಕ್ಷಣೆಯ ಕ್ರಮಗಳ ಕುರಿತು ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮ ನೀಡಲು ಹಾಜರಿದ್ದಾರೆ ಡಾಕ್ಟರ್ ಸ್ವಾತಿ ಬಿ, ಸಸ್ಯ ಸಂರಕ್ಷಣಾ ವಿಜ್ಞಾನಿ, ಕೆವಿಕೆ ವಿಸ್ತರಣಾ ಶಿಕ್ಷಣ ಘಟಕ ಕೋಲಾರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ಅದೇ ರೀತಿಯಾಗಿ ಈ ದಿನದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಕೋಲಾರದಿಂದ ಶ್ರೀಮತಿ ಸುಷ್ಮಿತಾ ಅವರು ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ.
0: ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ನಾನು ಡಾಕ್ಟರ್ ಸ್ವಾತಿ ಬಿ ಅಂತ, ಸಸ್ಯ ಸಂರಕ್ಷಣಾ ವಿಜ್ಞಾನಿ, ವಿಸ್ತರಣಾ ಶಿಕ್ಷಣ ಘಟಕ ಕೋಲಾರ. ಸೊ ಅದಕ್ಕಿಂತ ಮುಂಚೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಚಿಕ್ಕಬಳ್ಳಾಪುರ ಇದರಲ್ಲಿ ವರ್ಕ್ ಮಾಡುತ್ತಿದ್ದೆ.
0: ಹಾಗೆ ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಶ್ರೀಮತಿ ಸುಷ್ಮಿತಾ ಅವರಿಂದ ಕೇಳಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಅಂತ ಕೋಲಾರಿಂದ ಮಾತಾಡ್ತಿದ್ದೀನಿ. ಈ ದಿನದ ಕಾರ್ಯಕ್ರಮ ಏನು ಅಂದ್ರೆ, ಪ್ರಸ್ತುತ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಮ್ಮ ಡಾಕ್ಟರ್ ಅಂದ್ರೆ ಕೃಷಿ ವಿಜ್ಞಾನಿಗಳಾದ ಸ್ವಾತಿಯವರ ಜೊತೆಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಮಸ್ತೆ ಮೇಡಮ್. ಮೇಡಮ್, ಈಗ ಪ್ರಸ್ತುತ ರಾಗಿ ಬೆಳೆಯಲ್ಲಿ ನಾವು ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು?
1: ನಮಸ್ತೆ ಮೇಡಮ್. ಇವಾಗ ಪ್ರಸ್ತುತ ನಾವೇನು ಫೀಲ್ಡ್ಸ್ ಎಲ್ಲ ನೋಡಿದಾಗ ಸಾಕಷ್ಟು ರಾಗಿಯನ್ನ ಬಿತ್ತನೆ ಮಾಡಿದ್ದಾರೆ, ಮತ್ತು ರಾಗಿಯು 50% ತೆನೆ, ಅಂದ್ರೆ 50% ಶೇಕಡ 50% ತೆನೆ ಹಂತದಲ್ಲಿದೆ. ಹಾಗಾಗಿ ರೈತರು ಇವಾಗ ಮಳೆ ಆಗ್ತಿದೆ, ಕಂಟಿನ್ಯೂಸ್ ಆಗಿ 2 ದಿನಗಳಿಂದ ಮಳೆ ಆಗ್ತಿರೋದ್ರಿಂದ ಇವಾಗ ಬೆಂಕಿ ರೋಗ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಬೆಂಕಿ ರೋಗ ಎಲೆ ಮೇಲೆ ಕಾಣಬಹುದು, ಅದೇ ರೀತಿ ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೀವಿ, ಅದೇ ರೀತಿ ರೋಗದ ಲಕ್ಷಣಗಳು ಏನು ಇಳುಕು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇದರಿಂದ ನಮಗೆ ಇಳುವರಿಯಲ್ಲಿ ಕುಂಠಿತ ಆಗುವಂತದ್ದು ಕಂಡು ಬರಬಹುದು. ಹಂಗಾಗಿ ಇದಕ್ಕೆ ನಾವು ಏನು ಪ್ರಸ್ತುತ 50% ತೆನೆ ಹಂತದಲ್ಲಿರೋದ್ರಿಂದ ರೈತರು ಆದಷ್ಟು ರಾಸಾಯನಿಕವಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಸಾಫ್ ಅಂತ ಬರುತ್ತೆ, ಕಾರ್ಬಾಂಡೈಸಿಯಂ ಅಂಡ್ ಮ್ಯಾಂಕೋಸಿಬ್ ಅಂತೇಳಿ, ಅದನ್ನ 2 g/l ಮಿಶ್ರಣ ಮಾಡಿಬಿಟ್ಟು ಅದನ್ನು ರೈತರು ಸಿಂಪರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಲ್ಲದೆ ನಿಮ್ಗೆ ಏನಾದರೂ ಜೈವಿಕ ಪರಿಕರಗಳು ಏನಾದರೂ ಸಿಂಪರಣೆ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದ್ದಂತಹ ರೈತರು, ನಮಗೆ ಸುಡೋಮೊನಸ್ ಫ್ಲೋರೆಸೆನ್ಸ್ ಅಂತ ಒಂದು ರೋಗ ನಿಯಂತ್ರಕ ಇದೆ, ಅದನ್ನ ನಾವು 10 g/l ಮಿಶ್ರಣ ಮಾಡಿಬಿಟ್ಟು ಸಿಂಪರಣೆ ಮಾಡೋದು ಉತ್ತಮ. ಇದರಿಂದ ನಮಗೆ ಉತ್ತಮವಾದಂತಹ ರೋಗ ಹತೋಟಿ ಮಾಡಿಕೊಂಡು ನಾವು ಇಳುವರಿಯನ್ನು ಕೂಡ ಹೆಚ್ಚಳ ಮಾಡ್ಕೋಬಹುದು, ಅಂಡ್ ಆರೋಗ್ಯವಾದಂತಹ ರಾಸಾಯನಿಕ ಮುಕ್ತ ಉತ್ಪನ್ನ ಕೂಡ ನಾವು ಪಡೆದುಕೋಬಹುದು.
2: ಮತ್ತೆ ಈಗ ನೀವು ಹೇಳಿದ್ರಿ ಅಲ್ವಾ, ಸಾಪ್ ಮುಖಾಂತರ ಏನು ಈಗ 50% ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಸಿಂಪರಣೆ ಮಾಡ್ಬೇಕಾಗುತ್ತೆ ಅಂತ, ಸಾಪ್ ಎಲ್ಲಿ ಲಭ್ಯ ಇರುತ್ತೆ?
1: ಮ್ಯಾಮ್, ಸಾಫ್ ಅನ್ನೋಂತ ಕೆಮಿಕಲ್ಸ್ ಕಾಮನ್ ಆಗಿ ಮಾಮೂಲಿ ಮಾರ್ಕೆಟ್ ಅಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಸಿಗುವಂತದ್ದು ಇದೆ. ಅದಲ್ಲದೆ ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ನಮಗೆ ಸಬ್ಸಿಡಿ ರೇಟ್ ಅಲ್ಲಿ ಕೂಡ ನಮಗೆ ರೈತರಿಗೆ ಅಂತಾನೆ ಕೃಷಿ ಬೆಳೆಗಳಿಗೆ ಏನು ಬೇಕಾಗುತ್ತೆ ರಾಸಾಯನಿಕಗಳು ಕೂಡ ನಮ್ಗೆ ಅಲ್ಲೇ ಸಿಗ್ಬಹುದು. ಸಾಫ್ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು, ಇವನ್ ಟ್ರೈಕೋಡರ್ಮ ಸುಡೋಮೊನಸ್ ಅನ್ನೋಂಥದ್ದು ಇದು ಕೂಡ ಅಷ್ಟೇ, ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಇವುಗಳ ಮತ್ತೆ ತೋಟಗಾರಿಕಾ ಇಲಾಖೆಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ಎಲ್ಲ ಕಡೆ ಲಭ್ಯವಿರೋದ್ರಿಂದ ರೈತರು ಇದನ್ನು ಏನಂತಾರೆ ಪರ್ಚೇಸ್ ಮಾಡಿ ಇದನ್ನ ರೈತರು ಸಿಂಪರಣೆ ಮಾಡಬಹುದು.
2: ಮೇಡಮ್, ಅಂದ್ರೆ ಇದು ನಾವು ಏನ್ ಹೇಳ್ತೀವಿ, ಪ್ರಸ್ತುತ 50% ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಅಂದ್ರೆ ಇದನ್ನ ಫಾಲೋ ಮಾಡಬಹುದು. ಈಗ ಇನ್ನೇನು ಆಲ್ರೆಡಿ ನಾವು ಮುಂಗಾರು ಹಂತದಲ್ಲಿದ್ದೀವಿ, ಮುಕ್ತಾಯ ಆಗ್ತಿದೆ, ಈಗ ಹಿಂಗಾರು ಇನ್ನೇನು ಕಾಲಿಡ್ತಿದೀವಿ ಹಿಂಗಾರಿಗೆ, ಇಂಥ ಸಮಯದಲ್ಲಿ ಯಾವ್ದೋ ಯಾವ ತಳಿನ ಅಂದ್ರೆ ರಾಗಿ ಅಂತ ಬಂದಾಗ ಯಾವ ತಳಿನ ನಾವು ಬಳಸ್ಬೋದು?
1: ಸೊ ರಾಗಿಯನ್ನು ಕೆಲವೊಬ್ಬರು ತಡವಾಗಿ ಅಂದ್ರೆ ಹಿಂಗಾರಿಗೆ ತುಂಬಾ ಜನ ರೈತರು ಬಿತ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂತ ಟೈಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ತಳಿಗಳಾದಂತಹ KMR 316 ಅಂತ ಬರುತ್ತೆ, ಅದೇ ರೀತಿ KMR 630 ಅಂತ ಹೇಳ್ಬಿಟ್ಟು ಎರಡು ತಳಿಗಳನ್ನ ನಾವು ಅಲ್ಪಾವಧಿ ತಳಿಗಳಂತ ಕರಿತೀವಿ, ಇವುಗಳನ್ನ ನಾವು ರೆಕಮೆಂಡ್ ಮಾಡಬಹುದು. ಇದರ ಅಲ್ಪಾವಧಿ ತಳಿಗಳೇನಪ್ಪಾ ಅಂದ್ರೆ 3 ತಿಂಗಳಲ್ಲಿ ಇದರ ಏನಂತಾರೆ ಕ್ರಾಪ್ ಕಂಪ್ಲೀಷನ್ ಅಂದ್ರೆ ಬೆಳೆಯ ಹಂತ ಆಗಿರುತ್ತೆ, 3 ತಿಂಗಳ ಅವಧಿ ತಗೊಳುತ್ತೆ. ಸೊ ಇದು ಪ್ರಮುಖವಾಗಿ KMR 316 ಮತ್ತೆ 630 ಅಂತ ಏನ್ ಕರಿತೀವಿ, ಇವೆರಡು ಬೆಂಕಿ ರೋಗ ನಿರೋಧಕ ತಳಿಗಳಾಗಿರುತ್ತೆ. ಮಳೆ ಹೆಚ್ಚಾದ್ರೂ ಕೂಡ ಈ ಬೆಂಕಿ ರೋಗ ಬಂದರೂ ಕೂಡ ತಡ್ಕೊಂಡು ಬೆಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅದಲ್ಲದೆ ಈ KMR 316 ಅನ್ನೋದು 20-22 quintal 1 acre ಇಳುವರಿಯನ್ನು ಕೊಡುವಂತಹ ತಳಿಯಾಗಿರುತ್ತೆ. ಅದೇ ರೀತಿ KMR 630 ಅದು ಆವರೇಜ್ ಆಗಿ ಸರಾಸರಿಯಾಗಿ 18 ರಿಂದ 20 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಅದಲ್ಲದೆ ಇವೇನಪ್ಪ ಅಂದ್ರೆ ಲಾಡ್ಜಿಂಗ್ ರೆಸಿಸ್ಟೆನ್ಸ್, ಇವಾಗ ಜಾಸ್ತಿ ಮಳೆ ಬಂದು ಬೀಳುವಂತಹ ಅದನ್ನು ತಡ್ಕೊಳ್ಳುವಂತಹ ಗುಣ ಕೂಡ ಈ KMR 630 ಆಗಿರ್ಬೋದು ಅಥವಾ ಅಲ್ಪಾವಧಿ ತಳಿಗಳಿಗೆ ಇರುತ್ತೆ.
2: ಅದೇ ತರ ಮೇಡಮ್, ನಾವು ಈಗ ಏನು ರಾಗಿಯಲ್ಲಿ ಮಾಮೂಲಿಯಾಗಾದ್ರೆ ಬೀಜೋಪಚಾರ ಅಂತ ಮಾಡ್ತೀವಿ, ಸಹಜವಾಗಿ ಎಲ್ಲಾ ರೈತರು ಏನ್ ಅನ್ಕೊಂತಾರೆ, ರಾಗಿ ಬರೀ ಮುಂಗಾರಿನಲ್ಲಿ ಮಾತ್ರ ಬೆಳೆಯೋದು ಅಂತ. ನೀವು ಹೇಳ್ದಂಗೆ ಈಗ ಹಿಂಗಾರಲ್ಲೂ ಕೂಡ ಬೆಳಿಬಹುದು, ಅದಕ್ಕೆ ಸಪರೇಟ್ ತಳಿ ಇದೆ ಅಂತಾನು ಗೊತ್ತಾಯ್ತು. ಇದರಲ್ಲಿ ಅಂದ್ರೆ ಹಿಂಗಾರು ರಾಗಿಯಲ್ಲಿ ಬೀಜೋಪಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು?
1: ಇವಾಗ ನೋಡಿ, ಬೀಜೋಪಚಾರ ಅನ್ನೋಂಥದ್ದು ಎಲ್ಲಾ ಬೆಳೆಗಳಲ್ಲೂ ತುಂಬಾ ಇಂಪಾರ್ಟೆಂಟ್. ಇದೊಂಥರ ವ್ಯಾಕ್ಸಿನ್ ತರಾನೇ ಕೆಲಸ ಮಾಡುತ್ತೆ. ಸೊ ಸ್ಪೆಷಲಿ ಬೀಜೋಪಚಾರ ರಾಗಿಯಲ್ಲಿ ಯಾವ್ಯಾವ್ದಕ್ಕಪ್ಪ ಮಾಡಬಹುದು ಅಂತಂದ್ರೆ, ರಾಗಿಯಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ನಮಗೆ ಒಂದು ರೋಗ ತಡೆಯಲಿಕ್ಕೆ ಒಂದು ಬೀಜೋಪಚಾರ ಮಾಡಬಹುದು, ಅಥವಾ ಬೀಜದಿಂದ ಬರುವಂತ ರೋಗ, ಇದೇನು ಬೆಂಕಿ ರೋಗ ಅಂತ ಏನ್ ಹೇಳ್ತೀವಿ, ಅದು ಬೀಜದಿಂದ ಬರುತ್ತೆ, ಮಣ್ಣಿನಿಂದನೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಂಥ ರೋಗವನ್ನು ತಡೀಲಿಕ್ಕೆ ಒಂದು ಬೀಜೋಪಚಾರ ಮಾಡಬಹುದು. ಅಲ್ಲದೆ ನಮಗೆ ಇನ್ನೊಂದೇನಪ್ಪ ಅಂದ್ರೆ, ಕೆಲವೊಂದು ಸಾರಜನಕ ಫಿಕ್ಸಿಂಗ್ ಮಾಡುವಂಥದ್ದು, ಅಂದ್ರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರ್ಕೊಂಡು ಗಿಡಕ್ಕೆ ಒದಗಿಸಿರುವಂತಹ ಜೀವಾಣುಗಳಿಂದ ಕೂಡ ಬೀಜೋಪಚಾರ ಮಾಡಿ ನಾವು ನೈಟ್ರೋಜನ್ ಸಾರಜನಕದ ಕೊರತೆಯನ್ನು ಫರ್ಟಿಲೈಸರ್ ಅಲ್ಲದೆ ಈ ಜೀವಾಣುಗಳಿಂದ ನಾವು ಪೂರೈಸಬಹುದು. ಸೊ ಮೊದಲಿಗೆ ಹೇಳೋದಾದ್ರೆ, ಬೆಂಕಿ ರೋಗವನ್ನು ತಡೀಲಿಕ್ಕೆ ಏನಾದರೂ ಬೀಜೋಪಚಾರ ಮಾಡ್ಬೇಕಪ್ಪ ಅಂದ್ರೆ, ಇದಕ್ಕೆ ನಾವು ಏನಂತೀವಿ, ಸಾಫ್ ಅಂತ ಏನ್ ಕರಿತೀವಿ, ಅದನ್ನ ನಾವು 2 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಅದನ್ನ ಬಿತ್ತನೆ ಮಾಡಬಹುದು. ಅಥವಾ ನಮಗೆ ಬೆಸ್ಟ್ ಸಾರಜನಕವನ್ನ ಹೀರಿಕೊಂಡು, ನಮಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಗಿಡಕ್ಕೆ ಒದಗಿಸುವಂತಹ ಜೀವಾಣು ಯಾವ್ದಂದ್ರೆ ಅಜೋಸ್ಪಿರಲಮ್ ಅಂತ ಏನ್ ಕರಿತೀವಿ, 1 ಎಕರೆ ಬೀಜಕ್ಕೆ ಮಿಶ್ರಣ ಮಾಡಿಬಿಟ್ಟು ಬೀಜೋಪಚಾರ ಮಾಡಿ ಚೆಲ್ಲೋದು ಅಥವಾ ನಾಟಿ ಮಾಡೋದ್ರಿಂದ ನಮಗೆ ಸಾರಜನಕದ ಕೊರತೆಯನ್ನು ಕೂಡ ನೀಗಿಸಬಹುದು.
2: ಮೇಡಮ್, ಮತ್ತೆ ಅದೇ ರೀತಿ ಈಗ ಹಿಂಗಾರು ರಾಗಿ ಬಗ್ಗೆ ಎಲ್ಲರಿಗೂ ಅರಿವಿರುತ್ತೆ, ಮತ್ತೆ ಏನೆಲ್ಲಾ ಅನುಸರಿಸಿಕೊಂಡು ಬಂದಿರ್ತಾರೋ ಅದೇ ಪದ್ಧತಿಗಳನ್ನ ಬಳಸ್ತಿರ್ತಾರೆ. ಈಗ ಅದೇ ರೀತಿ ಹಿಂಗಾರು ರಾಗಿ ಅಂತ ಬರೋದಾದ್ರೆ, ಅದಕ್ಕೆ ಏನು ಸಪರೇಟ್ ಸೀಡ್ ರೇಟ್ ಫಾಲೋ ಮಾಡ್ಬೇಕಾಗತ್ತಾ, ಅಥವಾ ನಾವು ಬೇರೆ ರೀತಿ ಗೊಬ್ಬರಗಳಾಗಿ ಅದ್ರಲ್ಲಿ ಏನಾದ್ರು ಏರುಪೇರು ಆತರ ಏನಾದ್ರು ಇರುತ್ತಾ?
1: ಇಲ್ಲ, ಆತರ ಏನಿಲ್ಲ. ಇವಾಗ ನೋಡಿ, ಸೀಡ್ ರೇಟ್ ಕಾಮನ್ ಆಗಿ ರೈತರು ಎಲ್ಲರೂ ರಾಗಿಯನ್ನ ಚೆಲ್ಲುವಂತದ್ದ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ. ಹಾಗ ಅದಲ್ಲದೆ ನಮಗೆ ಬೆಸ್ಟ್ ಯಾವ್ದಪ್ಪ ಅಂದ್ರೆ, ಸಾಲು ಬಿತ್ತನೆ ಅಂತ ಹೇಳ್ತೀವಿ, ಅಥವಾ ಗುಡಿ ಪದ್ಧತಿ ಅಂತ ಹೇಳ್ತೀವಿ, ಅಥವಾ ಏನು ಮಡಿ, ಸಸಿ ಮಡಿ ತಯಾರು ಮಾಡಿ ಏನಾದ್ರೂ ನಾಟಿ ಮಾಡೋದು, ಇವೆಲ್ಲಾನು ಒಳ್ಳೆ ಉತ್ತಮ ಕ್ರಮಗಳು. ಇದರಿಂದ ನಮ್ಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಸಾಲು ಬಿತ್ತನೆ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆ ಏನಿಲ್ಲ ಅಂದ್ರೂ 1-5 ಕೆಜಿ ರಾಗಿ ಬಿತ್ತನೆ ಬೀಜ ಬೇಕಾಗುತ್ತದೆ. ಅದೇ ರೀತಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ 1 ಕೆಜಿ ಸಾಕು, ಈ ನಾಟಿ ಪದ್ಧತಿಯಲ್ಲಿ 1 ಕೆಜಿ ಬೀಜ ಸಾಕಾಗುತ್ತೆ. ಅದಲ್ಲದೆ ರಸಗೊಬ್ಬರಗಳನ್ನ ನೋಡೋದಾದ್ರೆ, ನಾವು ಆದಷ್ಟು ರಸಗೊಬ್ಬರಗಳಲ್ಲಿ ಕಾಮನ್ ಆಗಿ ಯೂರಿಯಾ, DAP ಇವನ್ನೆಲ್ಲ ಹಾಕ್ತಿರ್ತೀವಿ. ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ್ನು ಅದರಲ್ಲೂ ಟ್ರೈಕೋಡರ್ಮಾ ಸುಡೋಮೋನಸ್ ಅಂತಹ ಜೈವಿಕ ಜೀವಾಣುಗಳಿಂದ, ಜೈವಿಕ ರೋಗನಾಶಕಗಳಿಂದ ಮಿಶ್ರಣ ಮಾಡಿ, ಅಂದ್ರೆ ಪುಷ್ಟೀಕರಿಸಿ ನಾವು ಕೊಟ್ಟಿಗೆ ಗೊಬ್ಬರನ್ನ ತೋಟಕ್ಕೆ ಚೆಲ್ಲಿ ಬೆಳೆಯೋದು ಆಗಿರ್ಬೋದು. 1 ಎಕರೆಗೆ 1 ಟನ್ ಕೊಟ್ಟಿಗೆ ಗೊಬ್ಬರ, DAP 1 25 ಕೆಜಿ ಬ್ಯಾಗು, ಯೂರಿಯಾ 1 25 ಕೆಜಿ ಬ್ಯಾಗು ಇವನ್ನ ಹಾಕೋದು. ಇದರ ಜೊತೆಗೆ ಒಂದು ತುಂಬಾ ಮುಖ್ಯವಾದ ಅಂಶವನ್ನು ನಾವು ರೈತರು ಗಮನಿಸಬೇಕಾಗಿರುತ್ತೆ, ಇದರಲ್ಲಿ ಜಿಂಕ್ ಅಂತ ಏನ್ ಕರಿತೀವಿ, ಈ ಜಿಂಕ್ ನ 1-4 ಕೆಜಿ 1 ಎಕರೆಗೆ ಮಿಶ್ರಣ ಮಾಡಿ ಬೇಸಲ್ ಅಪ್ಲಿಕೇಶನ್, ಅಂದ್ರೆ ರಾಗಿ ಬಿತ್ತನೆ ಮಾಡಬೇಕಾದ್ರೆ ಮಣ್ಣಿಗೆ ಚೆಲ್ಲುವುದು ತುಂಬಾ ಉತ್ತಮ. ಏಕೆಂದ್ರೆ ಈ ಜಿಂಕ್ ಕೊರತೆಯಿಂದ ನಮ್ಗೆ ಯಾವ ತರ ಲಕ್ಷಣಗಳು ಕಾಣಬಹುದು ಅಂದ್ರೆ, ಎಲೆಗಳು ಒಂದು ನಾಟಿ ಮಾಡಿದ ಮೇಲೆ ಹಳದಿ ಬಣ್ಣಕ್ಕೆ ಗುಂಪು ಗುಂಪಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಿರುತ್ತೆ. ಹಳದಿ ಬಣ್ಣದ ಎಲೆಗಳಲ್ಲಿ ಮಧ್ಯದಲ್ಲಿ ನಾವು ಗಮನಿಸಿದಾಗ ಬಿಳಿಯಾದಂತಹ ಗೆರೆಗಳನ್ನು ಕಾಣಬಹುದು. ಇದು ಜಿಂಕ್ ಡಿಫಿಷಿಯನ್ಸಿ ತುಂಬಾ ಕಂಡು ಬರ್ತಾ ಇದೆ. ಹಾಗಾಗಿ ಜಿಂಕ್ ಅನ್ನ 4 ಕೆಜಿ 1 ಎಕರೆಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿಗೆ ಸೇರಿಸೋದು ತುಂಬಾ ಉತ್ತಮ. ಅದಲ್ಲದೆ ಒಂದು 50% ತೆನೆ ಬಿಟ್ಟಾಗ ನಮ್ಗೆ ಒಳ್ಳೆ ಏನದು ಬೀಜದ ಇಳುವರಿ ಅಥವಾ ಬೀಜದ ತೂಕ ಅಥವಾ ತೆನೆ ಚೆನ್ನಾಗಿ ಬರಬೇಕಪ್ಪ ಅಂದ್ರೆ, ಕ್ವಾಲಿಟಿ ಅಥವಾ ಕಲರ್ ಚೆನ್ನಾಗಿ ಬರಬೇಕು ಅನ್ನೋ ಈ ಗುಣಮಟ್ಟದಾದಂತಹ ಬೀಜನ ತೆಗಿಬೇಕಂದ್ರೆ 0-52-34 ಅಂತ ಬರುತ್ತೆ. ಅದನ್ನ ನಾವು 1-5 ಗ್ರಾಮ್ 1 ಲೀಟರ್ ಮಿಶ್ರಣ ಮಾಡಿಬಿಟ್ಟು 50% ತೆನೆ ಇದ್ದಾಗ ಹಂತದಲ್ಲಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಗುಣಮಟ್ಟವಾದ ತರ ಬೀಜ ಮತ್ತೆ ಇಳುವರಿ ಕೂಡ ಹೆಚ್ಚಳನ್ನ ನಾವು ಕಾಣಬಹುದು.
2: ಮತ್ತೆ ಅದೇ ರೀತಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರನ್ನ ಗಮನಿಸೋದಾದ್ರೆ, ಫೀಲ್ಡ್ ಕ್ರಾಪ್ಸ್ ಏನಂತೀವಿ, ಈ ರಾಗಿ, ನವಣೆ ಅಂತೆ, ಮಿಲೆಟ್ಸ್ ಅಂತೆ, ಈ ತರ ನಮ್ ಮರಿತಾನೆ ಇದಾರೆ, ಅಂದ್ರೆ ಮರ್ತೇ ಹೋಗಿದ್ದಾರೆ ಎಲ್ಲಾನು. ಏನು ವೆಜಿಟೇಬಲ್ಸ್, ಕಮರ್ಷಿಯಲ್ ಕ್ರಾಪ್ಸ್ ಈ ತರ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ಇಂಥ ರೈತರಿಗೆ ನೀವು ಏನಾದ್ರು ಸಜೆಷನ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
1: ನೋಡಿ, ಬರೀ ನಾವು ಏನು ಈ ವೆಜಿಟೇಬಲ್ ಕ್ರಾಪ್ಸ್ ಇವೆಲ್ಲ ಇದೆ, ಓಕೆ, ಎಲ್ಲಾ ರೈತ ಬೇಸಾಯ ಅಂದ್ರೆ ಒಂದೇ ಬೆಳೆಗಳನ್ನ ಬೆಳೆಯೋ ಬದಲು ನಮ್ಗೆ ಇವಾಗ ತುಂಬಾ ಡಿಮ್ಯಾಂಡ್. ನಾವೇನು ಬೇರೆ ದೇಶಗಳಿಂದ ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಅವುಗಳಲ್ಲಿ ನೋಡೋದಾದ್ರೆ ಆಯಿಲ್ ಸೀಡ್ಸ್ ಅಂಡ್ ಪಲ್ಸಸ್ ಅಂತ ಏನ್ ಕರಿತೀವಿ, ಆಯಿಲ್ ಸೀಡ್ಸ್ ಅಂದ್ರೆ ಎಣ್ಣೆ ಕಾಳು ಬೀಜಗಳು, ಅದಲ್ಲದೆ ನಮಗೆ ಏನಂತಾರೆ ತೊಗರಿ ಆಗಿರ್ಬೋದು ಅವರೇ ಆಗಿರ್ಬೋದು ಈ ತರ ಇವೆಲ್ಲಾನು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಇದರಿಂದ ನಮಗೆ ಏನಂತಾರೆ ದೇಶದ ಆರ್ಥಿಕತೆ ಕೂಡ ತೊಂದರೆ ಆಗಿರೋದ್ರಿಂದ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಕೃಷಿ ಬೆಳೆಗಳಿಗೆ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಮನೆಗೆ ಬೆಳ್ಕೊಳ್ಳೋದಲ್ಲದೆ ನಾವು ಮಾರಾಟಕ್ಕಾಗಿ ಬೆಳಿಬೇಕಾಗಿದೆ. ತುಂಬಾ ಜನ ರೈತರು ಮನೆಗೋಸ್ಕರ ಬೆಳ್ಕೋತಿದ್ದಾರೆ ಕೃಷಿ ಬೆಳೆಗಳನ್ನ, ಅದಲ್ಲದೆ ನಾವು ಮಾರಾಟಕ್ಕೋಸ್ಕರ ತೊಗರಿ ಆಗಿರ್ಬೋದು ಅಥವಾ ಕಡಲೆಕಾಯಿ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಬೀಜಗಳು ಇವುಗಳನ್ನೆಲ್ಲ ಬೆಳೆದು ಮಾರಾಟ ಮಾಡೋದು ಕೂಡ ತುಂಬಾ ಉತ್ತಮ.
2: ಮತ್ತೆ ಇನ್ನೊಂದೇನು ಅಂದ್ರೆ ಈಗ ನಮ್ಮ ಕೃಷಿಯಲ್ಲಿ ಮುಖ್ಯ ಭಾಗ ಅಂತಾನೆ ಕರಿಬಹುದು ಅದೇ ಬೆಳೆ ಪರಿವರ್ತನೆ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನೀವು ಏನು ಫಾರ್ಮರ್ಸ್ಗೆ ಏನ್ ಹೇಳ್ಬೇಕು ಅನ್ಕೊಂತಿದ್ದೀರಾ?
1: ಸೊ ನಮ್ಮ ರೈತರು ಈ ಏನು ಇತ್ತೀಚಿನ ದಿನಗಳಲ್ಲಿ ಬರೀ ತರಕಾರಿ ಬೆಳೆಗಳನ್ನೇ ಒಂದೇ ಭೂಮಿಯಲ್ಲಿ ತರಕಾರಿ ಬೆಳೆಗಳನ್ನೇ ಬೆಳೆದು ನಮ್ಮ ಭೂಮಿಯಲ್ಲಿರುವಂತದ್ದು ಏನಂತಾರೆ ಏನು ಪೋಷಕಾಂಶಗಳನ್ನ ಹೀರ್ಕೊಂಡು ಸ್ವಲ್ಪ ಫಲವತ್ತತೆ ಕುಂಠಿತವಾಗ್ತಿದೆ. ಇವಾಗ ಬರೀ ಇಲ್ಲಿ ಫಾರ್ ಎಕ್ಸಾಂಪಲ್ ಕೋಲಾರ ಜಿಲ್ಲೆ ತಗೊಂಡಾಗ ಬರೀ ಟೊಮ್ಯಾಟೊ ಕ್ಯಾಪ್ಸಿಕಮ್ ಹೂ ಬೆಳೆ ಇವೇ ಬೆಳೆದು ಬೆಳೆದು ನಮ್ಮ ಭೂಮಿಯಲ್ಲಿ ಭೂಮಿಯಿಂದ ಬೆಳೆಗಳಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಈ ಎಲ್ಲಾ ತರಕಾರಿ ಬೆಳೆಗಳಾದ ಮೇಲೆ ಒಂದು ದ್ವಿದಳ ಧಾನ್ಯ ಅಂದ್ರೆ ಕ್ರಾಪ್ ರೊಟೇಷನ್ ಬೆಳೆ ಪರಿವರ್ತನೆಗೋಸ್ಕರ ಒಂದು ದ್ವಿದಳ ಧಾನ್ಯ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ನಮಗೆ ಸಾಕಷ್ಟು ಹಸಿರೆಲೆ ಗೊಬ್ಬರಗಳಿದೆ ಈ ತರಗಳಿಂದ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮಗೆ ಒಳ್ಳೆ ಇಳುವರಿನೂ ಜಾಸ್ತಿ ಆಗುತ್ತೆ, ಮಣ್ಣಿನ ಆರೋಗ್ಯನೂ ಕಾಪಾಡುತ್ತೆ. ಜೊತೆಗೆ ನಮಗೆ ಕೃಷಿ ಬೆಳೆಗಳಲ್ಲಿ ಎಸ್ಪೆಷಲಿ ದ್ವಿದಳ ಧಾನ್ಯಗಳಲ್ಲಿ ಕೃಷಿ ಬೆಳೆಗಳನ್ನ ನೀವು ಆಪ್ಟ್ ಮಾಡ್ಕೊಂಡಾಗ ಅದಕ್ಕೆ ತಕ್ಕಂತಹ ಏನಂತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅಂತ ಇರುತ್ತೆ, ಅದರಿಂದ ನೀವು ಒಂದು ಆದಾಯನೂ ಕೂಡ ಪಡ್ಕೋಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.
2: ಮೇಡಮ್, ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಮ್ಮ ರೈತರು ಏನು ತುಂಬಾ ಕಮರ್ಷಿಯಲ್ ಕ್ರಾಪ್ಸ್ಗೆ ಓರಿಯೆಂಟ್ ಆಗಿರೋದ್ರಿಂದ ಈ ಮಾಹಿತಿ ಬೇಕೇ ಬೇಕು ಅವರಿಗೆ. ಏನು ಅಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ಅವರು ಏನು ಇನ್ಕಮ್ ಓರಿಯೆಂಟೆಡ್ ಇದಾರೋ ಅದ್ರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡೋದು ಕೂಡ ಅವರ ಜವಾಬ್ದಾರಿ ಆಗಿರ್ಬೇಕು. ಅಂತ ಟೈಮಲ್ಲಿ ಏನು ಇದು ಬೆಳೆ ಪರಿವರ್ತನೆ ಅಂತ ಏನಂತೀವಿ ಅದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಇನ್ನು ಹೇಳೋದಾದ್ರೆ ನಿಮ್ಗೆ ಈಗ ನಿಮ್ಗೆ ಪರ್ಸನಲ್ ಆಗಿ ಒಂದು ರೈತರಿಗೆ ಅಂತ ಒಂದು ಕಿವಿ ಮಾತು ಅಥವಾ ನುಡಿ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ರೈತರಿಗೆ ಒಂದು ಒಳ್ಳೆ ಮಾತು ಹೇಳ್ಬೇಕಂತಂದ್ರೆ ಆದಷ್ಟು ರಸಗೊಬ್ಬರಗಳನ್ನ ಅಥವಾ ರಾಸಾಯನಿಕ ಪರಿಕರಗಳನ್ನ ಕಡಿಮೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಅದರ ಕಾಂಪೊನೆಂಟ್ಸ್ ಏನಿರುತ್ತೆ ಸಮಗ್ರ ಕೃಷಿಯಲ್ಲಿ ಅದರ ಜೈವಿಕ ಆಗಿರ್ಬೋದು ಯಾಂತ್ರಿಕವಾಗಿ ರೋಗ ಅಥವಾ ಕೀಟ ನಿರ್ವಹಣೆ ಆಗಿರ್ಬೋದು ಹಲವಾರು ವಿಧಗಳ ಹಸಿರೆ ಗೊಬ್ಬರಗಳನ್ನ ಸೇರಿಸೋದು ಸಾವಯವ ಯುಕ್ತ ಗೊಬ್ಬರಗಳನ್ನ ಹಾಕುವಂಥದ್ದು ಕೊಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಆಗಲಿ ಜೈವಿಕ ಅಂಶಗಳು ಟ್ರೈಕೋಡರ್ಮ ಸೂಡೋಮನಸ್ಸು ಮತ್ತೆ ರಂಜಕ ಏನಂತ ಹೀರ್ಕೊಳ್ಳುವಂತ ರಂಜಕ ಒದಗಿಸುವಂತ ಜೀವಾಣು ಆಗಿರ್ಬೋದು ಈ ತರ ಸಾರ್ವಜನಿಕ ಒದಗಿಸುವ ಜೀವಾಣುಗಳಾಗಿರ್ಬೋದು LMC AMC ಅನೇಕ ಪರಿಕರಗಳಿದೆ. ಈ ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ಸ್ಲೋ ಆಗಿ ರಾಸಾಯನಿಕ ಮುಕ್ತ ಆಹಾರವನ್ನು ಬೆಳೀಲಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕಂತೇಳಿ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದ್ರೆ ಈಗ ಏನು ಕೆಮಿಕಲ್ ಇಯರ ರಾಸಾಯನಿಕ ಯುಗ ಅಂತಾನೆ ಕರಿತೀವಿ. ಸೊ ಇದರಲ್ಲಿ ನಾವು ಏನು ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಪರಿವರ್ತನೆ ಮಾಡ್ಬೇಕು. ನಾಟ್ 100% ಆಗಿಲ್ಲ ಅಂತ ಅಂದ್ರು ಸ್ವಲ್ಪನಾದ್ರೂ ಇವಾಗ ಯೂಸ್ ಮಾಡ್ತಿರೋ ರಾಸಾಯನಿಕ ಗೊಬ್ಬರಗಳನ್ನ ವೈಜ್ಞಾನಿಕವಾಗಿ ಯೂಸ್ ಮಾಡ್ತಾ ಅದ್ರ ಜೊತೆ ಗೆ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತಿದ್ದೀರಾ?
1: ಹೌದು. ಸೊ ಇದರಿಂದ ನಮ್ಮ ಮಣ್ಣಿನ ಆರೋಗ್ಯ, ನಮ್ಮ ಆರೋಗ್ಯ, ಅದೇ ರೀತಿ ದೇಶದ ಆರೋಗ್ಯವನ್ನು ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ ಅಂತ ಹೇಳಿ
2: ಮಣ್ಣನ್ನು ಒದಗಿಸಿಕೊಳ್ಳಬಹುದು.
0: ಇದುವರೆಗೂ ಕೇಳಿದರಲ್ಲವೇ ಪ್ರೀತಿಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಸ್ತುತ ಸಂರಕ್ಷಣೆಯ ಕ್ರಮಗಳ ಕುರಿತು ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ವಾತಿ ಅವರು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ. ಪ್ರೀತಿಯ ಕೇಳುಗರೇ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರುಣಿಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣ

ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 100,000 ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು, ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಲಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಈ ಹೊತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ.
ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121 ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂದಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು 4ನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾನ್ನುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣ ಪಥದಲ್ಲಿ 15,000 ಶಿಲ್ಪಗಳನ್ನು ಕಾಣಬಹುದು.
ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ
ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ

ಸಂಬಂಧಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ.

0: ಅದೇ ರೀತಿ ಈಗ ನೀವು ಸುಮಾರು ವರ್ಷಗಳಿಂದ ಬೇಸಾಯ ವ್ಯವಸಾಯನ ಮಾಡ್ತಾ ಇದ್ದೀರಾ ಅಂತ ತಿಳಿಸಿದ್ರಿ. ಈಗ ಮೊದಲು ಈಗ ನೀವು ನಿಮ್ಮ ಹಿನ್ನೆಲೆ ಅಂದ್ರೆ ನೀವು ಈಗ ರೈತ ಪ್ರತಿಯೊಬ್ಬ ರೈತನೂ ಆಗ್ಬೇಕಾದ್ರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ರೈತನ ಒಂದು ಕ್ಷೇತ್ರ ಬಹಳಷ್ಟು ಕಷ್ಟಕರ ಕ್ಷೇತ್ರ. ನೀವು ಯಾಕೆ ರೈತರಾಗಿ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಮ ಒಂದು ವಿದ್ಯಾಭ್ಯಾಸ ಮನೆತನ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ನಾನು ಬಂದು ಆಲ್ರೆಡಿ ಡಿಗ್ರಿ ಮಾಡ್ಕೊಂಡಿದ್ದೆ. ನಾನು ಹಲವಾರು ಕೆಲಸಗಳಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಇದಕ್ಕೆಲ್ಲ ಇದು ಮಾಡಿ ಮತ್ತೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ವ್ಯವಸಾಯಕ್ಕೆ ಬಂದೆ. ಮತ್ತು ವ್ಯವಸಾಯದಲ್ಲಿ ಟ್ರ್ಯಾಕ್ಟ್ರು ಎಲ್ಲ ಇಟ್ಕೊಂಡು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಮ್ಮದೇ ಆದಂತ.
0: ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್?
1: ನಾವು ಬಂದು ಒಂದು ಮೂರು ಜನ ಇದ್ದೀವಿ. ನಾನು, ನಮಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬನ ಬಂದು ಎಂ ಕಾಮ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬನು ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ. ನಾವು ಮೂರು ಜನ ಇದ್ದೀವಿ
0: ಸರ್. ನೀವೊಬ್ಬರೇ ಈಗ ವ್ಯವಸಾಯ ಕ್ಷೇತ್ರದಲ್ಲಿದ್ದೀರಾ ಇಲ್ಲ ನಿಮ್ಮ ಮಕ್ಕಳು ಕೂಡ? ನಿಮ್ಗೆ
1: ಮಕ್ಕಳು ನಮಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ.
0: ಈಗ ಈ ಸೌತೆಕಾಯಿ ಈಗ ಬೆಳೆದಿದ್ದೀರಾ, ಬೆಳೀತಾ ಇದ್ದೀರಾ? ಸಾಕಷ್ಟು ದಿನಗಳಿಂದ ಅನುಭವ ಇದೆ, ಮತ್ತೆ ಈ ಬೆಳೆನ ನಾವು

0: ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಂಬಾ ಮಹತ್ವವಾದ ಮತ್ತು ಪವಿತ್ರವಾದ ಮಹಾಕುಂಭಮೇಳದ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಭರತಜ್ಜ, ಲಕ್ಷ್ಮಿ ಮತ್ತು ಅವರ ಹಳೆಯ ಸ್ನೇಹಿತ ರಾಮು ಕಾಕ ಈ ವಿಷಯದ ಮೇಲೆ ತಮ್ಮ ವಿಚಾರದ ಬೆಳಕನ್ನು ಚೆಲ್ಲಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಡೆಸುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ.
1: ಹಮಾರೇ ಬುಜುರ್ಗ್ ಹಮಾರಾ ಸಮ್ಮಾನ್.
2: ಸಪ್ನೋ ಕಾ ಬಾದಲ್ ತುಝೆ ಬುಲಾಯೆ.
1: ಕಹತೆ ಹೈ ಬುಜುರ್ಗೋ ಕಿ ದುಆ ಮೇ ಅಸರ್ ಬಹುತ್ ಹೈ, ಹರ್ ಏಕ್ ತೂಫಾನ್ ಕಾ ರುಖ್ ಮೋಡ್ ದೇತಿ ಹೈ ಔರ್ ಇನ್ಹೇ ಬುಜುರ್ಗೋ ಕೋ
3: ಹೊಂದ್ಕೊಳ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ.
4: ಇವಾಗ ಕೆಲಸ ಜಾಸ್ತಿ ಇರುತ್ತೆ, ಅಲ್ಲಿ ಬರ್ತಕ್ಕಂತ ಇಳುವರಿಗೆ ತಕ್ಕಟ್ಟಿಗೆ ರಾಸಾಯನಿಕ ಗೊಬ್ಬರಗಳು ಹಾಕಿಲ್ಲ ಅಂದ್ರೆ ಇಳುವರಿ ಬರಲ್ಲ, ಅವನಿಗೆ ಲಾಭಾಂಶ ಪಡೆಯಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡೆ ಬೆಳೆ ಮಾಡಬೇಕು. ಬರೀಕೆ ನಾವು ಕೊಟ್ಟಿಗೆ ಗೊಬ್ಬರ ಇಂಥದನ್ನೇ ಉಪಯೋಗಿಸಿದ್ರೆ ಒಂದು ಟನ್ ಬೆಳಿತೀವಿ, ಅದೇ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸಿದ್ರೆ ಎರಡು ಟನ್ ಮೂರು ಟನ್ ಬೆಳಿಬಹುದು.
5: ನಿಮ್ಮ ಅಭಿಪ್ರಾಯ ಏನಂದ್ರೆ ಈಗ ರಾಸಾಯನಿಕ ಮತ್ತು ಸಾವಯವ ಎರಡೂ ರೀತಿಯಲ್ಲೂ ನಾವು ಹೋದಾಗ್ಲೇ ನಮ್ಮ ರೈತ ಈ ಒಂದು ನಿಟ್ಟಿನಲ್ಲಿ ಬದುಕುಳಿಯಲಿಕ್ಕೆ ಸಾಧ್ಯ ಅಂತ ನಿಮ್ಮ ಅಭಿಪ್ರಾಯ? ಓಕೆ, ಅದೇ ರೀತಿ ಈಗ ಒಂದು ರೈತ ಮೊದಲಿಗೆ ಈಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ಸ್ ಇರ್ಬೋದು, ಸಾಕಷ್ಟು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ರೈತ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ತಾವು ಯಾವೆಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಈಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ಸ್ ಇರ್ಬೋದು.
6: ಇಸ್ ಕಾರ್ಯಕ್ರಮ ಕೋ ಆಪ್ ತಕ್ ಲಾ ರಹೇ ಹೈ ಸಾಮಾಜಿಕ ನ್ಯಾಯ ಏವಂ ಅಧಿಕಾರಿತಾ ಮಂತ್ರಾಲಯ, ಭಾರತ ಸರ್ಕಾರ ವ ಸಾಮುದಾಯಿಕ ರೇಡಿಯೋ ಅಸೋಸಿಯೇಷನ್. अपने बुजुर्गों को दीजिए सम्मान पूर्वक जीवन और अधिकार. कार्यक्रम हमारे बुजुर्ग हमारा सम्मान के साथ.
1: हमारे बुजुर्ग हमारा सम्मान.
4: ನೀರಾವರಿ ಉಪಯೋಗಿಸ್ಕೊಂಡಿದೀವಿ, ಕೃಷಿ ಹೊಂಡಗಳು ಮಾಡ್ಕೊಂಡಿರ್ತೀವಿ. ಯಾವ ಟೈಮ್ ಬೇಕೋ ಆ ಟೈಮ್, ಇವಾಗ ಬಿಸಿಲಲ್ಲಂತೂ ನೀರು ಬಿಡಕ್ ಹೋಗಲ್ಲ ಹೆಚ್ಚಿಗೆ, ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಹೋಗುತ್ತೆ, ಅದು ತೇವಾಂಶ ಸಿಗಲ್ಲ. ಅದೇ ಬೆಳಗ್ಗೆ ಟೈಮು ಇಲ್ಲ ಸಾಯಂಕಾಲ ಟೈಮ್ ಬಿಟ್ಟಿದ್ವಿ ಅಂದ್ರೆ ಇವಾಗ ಮಂಚಿಂಗ್ ಪೇಪರ್ ಎಲ್ಲ ಉಪಯೋಗಿಸಿರ್ತೀವಿ, ಅದ್ರ ಒಳಗಡೆ ಇರ್ತಕ್ಕಂಥದ್ದು ತೇವಾಂಶ ಹಂಗೆ ಬೆಳಗ್ಗೆ ಒಂದು ಇದು
5: ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಅದೇ ರೀತಿ ಈಗ ನಾವೇನು ಈ ಒಂದು ವ್ಯವಸಾಯ ಕ್ಷೇತ್ರದಲ್ಲಿ ರೈತನಿಗೆ ಈಗ ಒಂದ್ ಬೆಳೆ ಸಿಗುತ್ತೆ ಬೆಲೆ, ಇನ್ನೊಂದೆರಡು ಬೆಳೆ ಸಿಗೋದಿಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ ಈಗ ನಾನೇ ಈ ಒಂದು ಕ್ಷೇತ್ರದಲ್ಲಿ ದುಡ್ಡು ಮಾಡ್ಬೇಕು ಅಂತ ಕೆಲವರಿಗೆ ಎಲ್ಲರಿಗೂ ಆಸೆ ಇರುತ್ತೆ. ಲಕ್ಷ ಲಕ್ಷ ನೋಡ್ಬೇಕು ಅಂದ್ರೇನು ವ್ಯವಸಾಯ ಕ್ಷೇತ್ರದಲ್ಲೇ ನೋಡಕ್ ಆಗೋದು, ಅದೇ ರೀತಿ ಲಕ್ಷ ಲಕ್ಷ ಕಳ್ಕೊಬೇಕಾದ್ರೂ ವ್ಯವಸಾಯ ಕ್ಷೇತ್ರದಲ್ಲೇ ಕಳ್ಕೊಳ್ಳೋದು ಅನ್ನೋದು ಜನರ ಒಂದು ಅಭಿಪ್ರಾಯ ಆಗಿದೆ. ಆದ್ರೆ ತಾವು ಸುಮಾರು ವರ್ಷಗಳಿಂದ ಬೆಳೆಯಲ್ಲಿ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಏಳು ಬೀಳುಗಳನ್ನ ನೋಡಿದ್ದೀರಿ, ಆ ಒಂದು ಮಾರ್ಗದರ್ಶನ ಮಾತುಗಳು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗ ಇನ್ನೊಬ್ಬರು ಹೊಸ ರೈತರಾಗಿರ್ಬೋದು, ಪಕ್ಕದಲ್ಲಿ ಅಕ್ಕಪಕ್ಕ ರೈತರಾಗಿರ್ಬೋದು, ಅವ್ರಿಗೆ ಸ್ಫೂರ್ತಿದಾಯಕ ಅಂದ್ರೆ ನಾನು ವ್ಯವಸಾಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಇದೇ ರೀತಿ ಸಾಗಿಸ್ಕೊ ಬಂದಿದ್ದೀನಿ. ಈಗ ಹೊಸಬ್ರಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ನೋಡಪ್ಪ ಟೊಮೆಟೋ ಬೆಳೆ ಹಾಕಿದ್ರು ಅಲ್ಲಿ ಎಷ್ಟು ಲಾಸು, ಕೋಸ್ ಹಾಕಿದ್ದಾರೆ ಈ ಕಡೆ ಇಷ್ಟೊಂದು ಲಾಸು, ನಾನು ಬೋರ್ವೆಲ್ ಇನ್ವೆಸ್ಟ್ ಮಾಡಿದ
7: ಕಾರ್ಯಕ್ರಮವಾಗಿದೆ ನೋಡು. ಇದು ಲಕ್ಷಾಂತರ ಜನರು ಒಟ್ಟುಗೂಡುವ ಭವ್ಯವಾದ ಕೂಟವಾಗಿದ್ದು ಈ ಸ್ಥಳವು ಅತ್ಯಂತ ಜನನಿಬಿಡವಾಗಿರುತ್ತದೆ. ಆದ್ರೆ ಇಂತಹ ಬೃಹತ್ ಕಾರ್ಯಕ್ರಮಗಳ ಸಮಯದಲ್ಲಿ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಏನಪ್ಪ ಅಂದ್ರೆ, ನಮ್ಮ ಹಿರಿಯರನ್ನ ನಾವು ತುಂಬಾ ಮೇಳಕ್ಕೆ ಭೇಟಿ ನೀಡಿದಾಗ ನಾವು ಸುಲಭವಾಗಿ ಪ್ರಯಾಣಿಸುತ್ತಿದ್ದೆವು. ಆ ಸಮಯದಲ್ಲಿ ಜನಸಂದಣಿನೂ ಬಹಳ ಕಡಿಮೆ ಇತ್ತು ಲಕ್ಷ್ಮಿ. ಆದ್ರೆ ಈಗ ನಾವು ವಯಸ್ಸಾದಂತೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ. ಅನೇಕ ಹಿರಿಯರಿಗೆ ದೀರ್ಘ ಪ್ರಯಾಣ ಮತ್ತು ಕಿಕ್ಕಿರಿದ ಜನಸಮೂಹದಿಂದ ತೊಂದರೆ ಆಗ್ತಾ ಇದೆ ನೋಡು.
8: ಭರತಣ್ಣ, ಓ ಭರತಣ್ಣ,
7: ಓ ಒಳಗೆ ಬಾ ರಾಮು, ನಾವು ಭೇಟಿಯಾಗಿ ಎಷ್ಟು ದಿನ ಆಯ್ತಲ್ವಾ.
8: ನಮಸ್ತೆ ಅಣ್ಣ. ಓ ಲಕ್ಷ್ಮಿ, ಹೇಗಿದ್ಯಾ?
9: ನಮಸ್ತೆ ಅಂಕಲ್, ನಾನು ಚೆನ್ನಾಗಿದ್ದೀನಿ. ನಾವು ಕುಂಭಮೇಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ.
8: ಹೌದಾ, ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ನಾವು ಯಾವುದೇ ಚಿಂತೆಗಳಿಲ್ಲದೆ ಕುಂಭಮೇಳದಲ್ಲಿ ಸುತ್ತಾಡ್ತಿದ್ವಿ. ಆದ್ರೀಗ ಹೌದಾ, ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ನಾವು ಯಾವುದೇ ಚಿಂತೆಗಳಿಲ್ಲದೆ ಕುಂಭಮೇಳದಲ್ಲಿ ಸುತ್ತಾಡ್ತಿದ್ವಿ. ಆದ್ರೀಗ ಕಾಲ ಬದಲಾಗಿದೆ. ಈ ಬೃಹತ್ ಜನಸಂದಣಿಯಲ್ಲಿ ಎಲ್ರಿಗೂ ವಿಶೇಷವಾಗಿ ವೃದ್ಧರಿಗೆ ಕಷ್ಟಕರವಾಗ್ತಿದೆ ನೋಡು. ಭರತಣ್ಣ, ಲಕ್ಷ್ಮಿ, ಇಲ್ಲಿ ಕೇಳ್ರಿ.
10: ನಮ್ಮ ದಿನನಿತ್ಯದ ನ್ಯೂಟ್ರಿನ್ ಬೆರೆತ ಆಹಾರಗಳಿಂದ ಕೂಡಿದ್ರೆ ಯಾವ ರೀತಿಯ ಕಾಯಿಲೆ ಕೂಡ ನಮ್ಮನ್ನ ಸೋಂಕೋದಿಲ್ಲ. ಸೌತೆಕಾಯಿ ನಿಮ್ಮ ದೇಹಕ್ಕೆ ಅಗತ್ಯವಿರುವ ನೀರನ್ನ ಪೂರೈಸುವುದು, ದಿನವಿಡೀ ನಿರ್ಜಲೀಕರಣದ ಸಮಸ್ಯೆ ನಿಮ್ಮನ್ನ ಕಾಣದಂತೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ನೀರಿನ ಪೂರೈಕೆ ಬೇಕಂದಲ್ಲಿ ಸೌತೆಕಾಯಿಯನ್ನ ಆದಷ್ಟು ಸೇವಿಸಿ. ಇನ್ನು ಬಿಡುವಿಲ್ಲದೆ ಕೆಲಸದ ಒತ್ತಡ ಉಳ್ಳವರಾಗಿದ್ದು ಪದೇ ಪದೇ ನಿಮಗೆ ಸಾಕಷ್ಟು ನೀರು ಕುಡಿಯೋ ಸಾಧ್ಯವಾಗದಿದ್ದಲ್ಲಿ ಈ ತಂಪಾದ ಸೌತೆಕಾಯಿಯನ್ನ ತಿಂದುಬಿಟ್ರೆ ಸಾಕು. ಇದರಲ್ಲಿ 90% ನೀರಿನ ಅಂಶವಿದೆ. ಈ ಸೌತೆಕಾಯಿ ನಿಮಗಾದ ನೀರಿನ ನಷ್ಟವನ್ನ ಸಂತೋಷದಿಂದ ಭರಿಸಿಕೊಳ್ಳುತ್ತದೆ. ಸೌತೆಕಾಯಿಯಲ್ಲಿ ಇರಬಹುದಾದ ಯಾವತ್ತು ಜಲವು ಒಂದು ಕಸಬರಿಕೆಯಂತೆ ವರ್ತಿಸಿ ನಿಮ್ಮ ಶರೀರದಿಂದ ತ್ಯಾಜ್ಯವನ್ನ ಗುಡಿಸಿ ನಿವಾರಿಸಿಬಿಡುತ್ತದೆ. ನಿಯಮಿತವಾದ ಸೌತೆಕಾಯಿಗಳ ಸೇವನೆಯು ಮೂತ್ರ
6: ಆಧ್ಯಾತ್ಮ ಔರ್ ಭಕ್ತಿ ಕಾ ಪ್ರಯಾಗ್ರಾಜ್ ಮೇ 13-26 ಜನವರಿ 2025 ಮೇ ಹೋನೆ ವಾಲೆ ಮಹಾಕುಂಭ ಮೇ ಸಾಮಾಜಿಕ ನ್ಯಾಯ ಔರ್ ಅಧಿಕಾರಿತಾ ಮಂತ್ರಾಲಯ ಆಪ್ ಸಭಿ ಬುಜುರ್ಗೋ ಕೆ ಮೇಲೆ ಮೇ ಸಮ್ಮಿಲಿತ ಹೋನೆ ಕೋ ಆಸಾನ್ ಔರ್ ಸುವಿಧಾ ಜನಕ ಬನಾ ರಹಾ ಹೈ. ಇಸ್ ಅವಸರ ಪರ ಮಂತ್ರಾಲಯ ಸಂಚಾಲಿತ ಕರ ರಹಾ ಹೈ ಅಪ್ನಾ ಏಕ್ ಸುವಿಧಾ ಸ್ಟಾಲ್ ಜಹಾ ವೃದ್ಧ ಜನೋ ಕೋ ಮಿಲೇಗಿ ಹರ ತರಹ ಕಿ ಸುವಿಧಾ ಔರ್ ಸಹಾಯಕ ಉಪಕರಣ ಸಾಥ್ ಹಿ ಉಚಿತ ಸಲಹಾ ಭಿ ಔರ್ ಸಾಥ್ ಹಿ ಸಾಮಾಜಿಕ ನ್ಯಾಯ ಔರ್ ಅಧಿಕಾರಿತಾ ಮಂತ್ರಾಲಯ ಆಪ್ ಸೀನಿಯರ್ ಸಿಟಿಜನ್ ಸೆ ಯಾತ್ರಾ ಕೆ ದೌರಾನ್ ಕುಛ ಸಾವಧಾನಿ ಬರತನೆ ಕಿ ಅಪೀಲ್ ಭಿ ಕರ ರಹಾ ಹೈ. ಆಪ್ ಸಭಿ ಯೇ ಯಾತ್ರಾ ಅಕೇಲೆ ನಾ ಕರೆ ಔರ್ ಕಿಸಿ ಕೋ ಅಪ್ನೆ ಸಾಥ್ ಜರೂರ್ ಲಾಯೆ. ज्यादा भीड़ भाड़ में सावधानी बरतें और भीड़ से बचें. घबराए नहीं, धैर्य बनाए रखें. मेले के नियमों का पालन करें. किसी असुविधा में सामाजिक न्याय और अधिकारिता मंत्रालय के
11: ಫಸ್ಟ್ ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ ಪಾರ್ಟಿ ಮಾಡೋರ್ಗಂತೂ ಕುಕುಂಬರ್ ತುಂಬಾನೇ ಇಷ್ಟ. ಸೊ ಸೈಜ್ ಆಗಿ ಇಟ್ಕೊಳ್ತಾರೆ. ಇನ್ನು ನಾನ್ ವೆಜ್ ತಿನ್ನೋರಿಗಂತೂ ಕುಕುಂಬರ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಅದನ್ನು ಕೂಡ ಸೈಜ್ ಆಗಿ ಬೆಳೆಸ್ತಾರೆ. ಕುಕುಂಬರ್ ಜೊತೆಗೆ ಆನಿಯನ್ ಅನ್ನ ಕೂಡ ಬೆಳೆಸ್ತಾರೆ. ಸೊ ಇದೆರಡು ಅವ್ರಿಗೆ ಸೇಫ್ ಅಂತ ಹೇಳ್ಬೋದು. ಇನ್ನು ವೆಜ್ ತಿನ್ನೋರಿಗಂತೂ ಅಬ್ಬಾ, ಎಲ್ಲದಕ್ಕೂ ಕುಕುಂಬರ್ ಅನ್ನ ಬಳಸ್ತಾ ಹೋಗ್ತಾರೆ. ಡಯಟ್ ಮಾಡೋರು ಕೂಡ ಕುಕುಂಬರನ್ನ ಬಳಸ್ತಾರೆ. ಸೊ ಕುಕುಂಬರಿನ ಬೆನಿಫಿಟ್ಸ್ ಹೇಳ್ತಾ ಹೋಗೋದಾದ್ರೆ ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಕುಕುಂಬರಲ್ಲಿ 96% ಅಷ್ಟು ನೀರಿನ ಅಂಶ ಇರುತ್ತೆ. ಸೊ ನಮ್ಮ ಬಾಡಿಯನ್ನ ಅದು ಹೈಡ್ರೇಟ್ ಆಗಿ ಇರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಾವು ನೀರು ಕುಡಿಲಿಲ್ಲ ಅಂತ ಹೇಳಿದ್ರು ಮನೆಗೆ ಬಂದು ಒಂದೆರಡು ಕುಕುಂಬರ್ ನ ತಿಂದ್ರೆ ನೀವು ಈಸಿಯಾಗಿ ಬಾಡಿಯನ್ನ ಹೈಡ್ರೇಟ್ ಮಾಡಿ ಇಟ್ಕೊಳ್ಬಹುದು. ಇನ್ನು ಜೀರ್ಣಾಂಶದ ವಿಷಯಕ್ಕೆ ಬಂದ್ರೆ ಕುಕುಂಬರ್ ನಮ್ಮ ಅಂದ್ರೆ ಏನ್ ತಿಂದಿರ್ತೀವಿ ಅದನ್ನ ನೀಟಾಗಿ ಡೈಜೆಸ್ಟ್ ಅನ್ನ ಮಾಡುತ್ತೆ. ಸೊ ಕುಕುಂಬರ್ ಇವಾಗ ನಾನ್ ವೆಜ್ ತಿಂದವ್ರಿಗೆ ಏನ್ ಮಾಡ್ತಾರೆ, ನಾನ್ ವೆಜ್ ಬಾಡಿ ತುಂಬಾ ಹೀಟ್ ಅಂತ ಹೇಳ್ತಾರೆ, ಬಟ್ ಕುಕುಂಬರ್ ತುಂಬಾ ಕೂಲ್ ಆಗಿ ತಂಪು ಅಂತ ಹೇಳ್ತಾರೆ. ಸೊ ನಾನ್ ವೆಜ್ ತಿಂದವರು ಕುಕುಂಬರ್ನ ತಿಂದ್ರೆ ನಮ್ಮ ಬಾಡಿಯನ್ನ ಹೈಡ್ರೇಟ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಸೊ ಕುಕುಂಬರಿಂದ ಮತ್ತೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಸ್ಕಿನ್ ಗೆ ತುಂಬಾನೇ ಒಳ್ಳೇದು. ಇವಾಗ ನಾವು ಕುಕುಂಬರ್ ಫೇಸ್ ಪ್ಯಾಕ್
8: ಸಹಾಯಕ್ಕೆ ಬರದಿದ್ರೆ ಏನಾಗಬಹುದಿತ್ತು ಎಂಬುದನ್ನು ಊಹಿಸಿಕೊಳ್ಳಿ.
7: ರಾಮು, ನೀವು ಹೇಳಿದ್ದು ಸರಿಯಾಗಿದೆ. ಹಿರಿಯ ನಾಗರಿಕರ ವಿಷಯಕ್ಕೆ ಬಂದಾಗ ನಾವು ಈ ವಿಷಯವನ್ನ ನಿರ್ಲಕ್ಷಿಸಲು ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನಾವು ಏನ್ ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ?
9: ಅಜ್ಜ, ಮೊದಲು ನಾವು ಮಾಡಬೇಕಾಗಿರುವ ಕೆಲಸ ಅಂದ್ರೆ ಮಹಾಕುಂಭ ಮೇಳದಂತಹ ಭವ್ಯ ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ವಯಸ್ಸಾದ
8: ಮತ್ತು ನಾನು ನಂತರದ ವರ್ಷಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಲಿಲ್ಲ. ನೀವು ಅದನ್ನ ರೂಢಿಸಿಕೊಳ್ಬೇಕು.
7: ಹೌದು, ಮತ್ತು ವಯಸ್ಸಾದವರಿಗೆ ಆಗಾಗ್ಗೆ ಕುಡಿಯುವುದಕ್ಕೆ ನೀರು ಕೊಡುವುದು ಬಹಳ ಮುಖ್ಯವಾಗಿದೆ. ಅವರನ್ನು ನೆರಳಿನ ಪ್ರದೇಶಗಳಲ್ಲಿ ಇರಿಸುವ ಮೂಲಕ ಶಾಖ ಮತ್ತು ಸೂರ್ಯನ ಬೆಳಕಿನಿಂದ ರಕ್ಷಿಸಬೇಕು. ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ದಣಿದಿದ್ದರೆ ಅವರಿಗೆ ಕುಳಿತು
11: ಶೀತ ಇರೋ ಟೈಮಲ್ಲಿ ಕುಕುಂಬರ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಆ ಟೈಮಲ್ಲಿ ಅವಾಯ್ಡ್ ಮಾಡಿ. ಸೊ ಬಿಸಿಲ ಟೈಮಲ್ಲಿ ನೀವು ಕುಕುಂಬರ್ನ ತಿಂದ್ರೆ ನೀವು ಬಾಡಿಯನ್ನ ಹೈಡ್ರೇಟ್ ಮಾಡಿಟ್ಕೊಂಡು ಆರಾಮಾಗಿ ಇರ್ಬೋದು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಇನ್ನು ನಮ್ಮ ನಿಮ್ಮ ಭೇಟಿ ಸಂಜೆ 5 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದುಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದುಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಲ್ಲಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದುಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾ

ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಅಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಾಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಲಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೌರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. 1ನೆಯ ರುದ್ರದಾಮನ ಜನಗಡ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300 ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು

ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮಾಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿಸ್ ತಳೆಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ತ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: ಸಂಭವಿ.
1: ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.
2: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
3: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
4: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಪುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
5: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
4: ಪ್ರತಿಯೊಂದು ಬೀದಿಯೂ ಸ್ವಚ್ಛವಾಗಿದ್ದು ಪ್ರತಿಯೊಬ್ಬರ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
5: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
4: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
5: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
4: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
5: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
4: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
5: ಮತ್ತು ನಾನು ಸುಜಲ್ ಕುಮಾರ್.
4: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
5: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
4: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014 ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019 ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019 ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
5: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
4: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
5: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
4: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
5: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
4: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನ ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ.
6: ನಮಸ್ಕಾರ, ಸಿ ಆರ್ ಪಾಟೀಲ್, ಕೇಂದ್ರ ಮಂತ್ರಿ ಜಲಶಕ್ತಿ ಮಂತ್ರಾಲಯ. ಆಜ್ ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮಕ್ಕೆ ಮಾಧ್ಯಮ ಸೇ ಜುಡ್ಕರ್ ಬಹುತ್ ಪ್ರಸನ್ನ ಹೂ. प्रधानमंत्री श्री नरेंद्र मोदी साहब का सपना है हर घर जल हर गांव स्वच्छ। इस सपनों को साकार करने के लिए जल जीवन मिशन और स्वच्छ भारत मिशन ग्रामीण से गांव-गांव में क्रांतिकारी बदलाव आया है। आज देश के करोड़ों ग्रामीण परिवारों को नल से जल मिल रहा है। महिलाएं अब पानी के लिए दूर नहीं जाती, बच्चे स्कूलों में साफ पानी पीते हैं और गांव में भी बीमारियां कम हो रही है। स्वच्छ भारत मिशन ने खुले में शौच से मुक्ति दिलाई, शौचालय निर्माण को जन आंदोलन बनाया और अब हम ठोस एवं तरल अपशिष्ट प्रबंधन पर जोर दे रहे हैं ताकि गांव पूरी तरह स्वच्छ और स्वस्थ बने। यह सिर्फ सरकारी योजना नहीं, यह जन आंदोलन बन चुका है, लेकिन यह यात्रा अभी अधूरी है। हमें मिलकर यह सुनिश्चित करना है कि हर गांव में जल स्रोत टिकाऊ हो, हर घर में पानी की गुणवत्ता बनी रहे, हर घर में शौचालय का सही उपयोग हो। मैं आप सभी को आग्रह करता हूं कि आइए हम सब मिलकर स्वच्छ और सुजल गांव के इस संकल्प को और मजबूत करें। अपने दोस्तों और पड़ोसियों को भी इस अभियान से जोड़े। रेडियो कार्यक्रम सुने

0: ಶ್ರೀ ಸಿಆರ್ ಪಾಟೇಲ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ದೇಶದ ಪ್ರತಿಯೊಂದು ಹಳ್ಳಿ ಮತ್ತು ಮನೆಯ ಬೈರಿನಲ್ಲಿ ಮಲವಿಸರ್ಜನೆ ಮಾಡಿದ್ದಾಗ, ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದಾಗ, ಹಸುವಿನ ಸಗಣಿ ಬಳಸಿದಾಗ ಮತ್ತು ನಲ್ಲಿ ನೀರನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ.
1: ನೀವು ಹೇಳಿದ್ದು ಸರಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ ನಿರ್ಮಿಸಲಾದ ರಚನೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಎಲ್ಲಾ ಗ್ರಾಮಸ್ಥರು ತೆಗೆದುಕೊಳ್ಳುವವರೆಗೆ ನಮ್ಮ ಗೆಲುವು ಅಪೂರ್ಣವಾಗಿರುತ್ತದೆ. ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಿದರೆ ಇದು ಸಾಧ್ಯವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ನಿಯಂತ್ರಣವನ್ನು ಕೈಹಿಡಿದು ನಾವು ಗೆಲ್ಲಿಸುತ್ತೇವೆ.

0: ಯಾರಿದು?
1: ನಾವು ಹೇಳ್ತಿರೋದು ಅವಳಗ್ ಸ್ವಲ್ಪ ತೊಂದರೆ ಆಗ್ತಿದೆ, ಅದಕ್ಕೆ ಅವಳು ನಗ್ತಾ ಇದ್ದಾಳೆ.
0: ಅದು ತುಂಬಾ ಭಯಾನಕ ನಗು, ಅದು ಯಾರೆಂದು ನನಗೆ ತಿಳಿದಿಲ್ಲ, ಹೋಗಿ ಕೇಳೋಣ.
1: ಹ್ಮ್, ನೀನ್ ಯಾರು?
2: ನಾನು ನಾನು ಪ್ರದೂಷಿಕ, ನೀನು ನನ್ನನ್ನು ಪಲುಷಿನಿಕ ಎಂದು ಕರೆಯಬಹುದು.
0: ಪ್ರದೂಷಿಕ ಪಲುಷಿನಿಕ,
1: ಈ ಹೆಸರು ಹೇಗ್ ಬಂದು? ಅಂತ ಹೆಸರೇ ಇಲ್ವಲ್ಲ.
0: ಖಂಡಿತ, ಯಾರಿಗಾದ್ರೂ ಅಂತಹ ಹೆಸರಿದೆಯೇ?
1: ಅಂದ ಹಾಗೆ ನೀವು ಎಲ್ಲಿಂದ ಬಂದವರು? ನೀವ್ ಎಲ್ಲಿ ವಾಸವಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ.
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸಹೋದರ. ನಾನು ಎಲ್ಲಿಂದ ಬಂದಿದ್ದೇನೆ ನೀವೇ ಕಂಡುಕೊಳ್ಳುವಿರಿ. ನಾನು ಎಲ್ಲಿ ವಾಸಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಎಲ್ಲೆಡೆಯೇ ಇದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ.
1: ಓಹೋ, ನೀನೊಬ್ಬ ಮಾಯವಾದಿ ಎಂದು ತೋರುತ್ತದೆ. ಮಾನವರು ಸಹ ಈಗ ಬದುಕೋದಿಲ್ಲ.
2: ನಾನು ಮಾಲಿನ್ಯಕಾರಕಗಳು ಅಂದ್ರೆ ಮಾಲಿನ್ಯವನ್ನು ಹರಡುವವರು. ನಾನು ಭ್ರಮೆಯೂ ಅಲ್ಲ, ಭ್ರಮೆನೂ ಅಲ್ಲ, ನೆರಡೂ ಅಲ್ಲ. ಆದರೆ ನನ್ನ ನೆರಡು ಎಲ್ಲೆಡೆಯೇ ಇದೆ. ನಾನು ಕಸದ ರಾಶಿಗಳು, ಕೊಳಕು ಚರಂಡಿಗಳು, ಹೊರಗಡೆ ಮೋಡಗಳು, ಕೊಳಕು
1: ನೀರು,
2: ಹೊಗೆಯ ಮೋಡಗಳು ಮತ್ತು ಕೊಳಕು ನೀರಿನ ಅನಿಗಳಲ್ಲಿ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳು ಹರಡುವುದೇ ನನ್ನ ಕೆಲಸ. ಅದು ನಾನು. ಹೌದು, ನಾನು ಮಾಲಿನ್ಯಕಾರಕಗಳು. ನಾನು ಸ್ವಚ್ಛ ಮಾಲಿನ್ಯವನ್ನು ಹರಡುವುದೇ? ಓಹೋ, ಇಲ್ಲ, ನೀನು ಹೋಗು, ನಿನಗೆ ಇಲ್ಲಿ ಯಾವುದೇ ಕೆಲಸವಿಲ್ಲ.
1: ನಾವು ಇಲ್ಲಿ ಶುದ್ಧ ಪರಿಸರ ಮತ್ತು ಶುದ್ಧ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ, ಮಾಲಿನ್ಯವನ್ನಲ್ಲ. ನಾವು ಮಾಲಿನ್ಯವನ್ನು ತೊಡೆದು ಹಾಕಬೇಕು.
2: ಮೂರ್ಖ, ಮಾಲಿನ್ಯ ಎಷ್ಟು ಕೆಟ್ಟದಾಗಿ ಹರಡಿದೆ ಎಂದರೆ ಅದು ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನ.
1: ಹ, ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ರಾಯಭಾರಿಗಳು.
2: ಸಂಗ್ರಹವಾಗಿರುವ ಎಲ್ಲಾ ಕೊಳಕು ಮತ್ತು ಮಾಲಿನ್ಯವನ್ನು ನಾವು ತೊಡೆದು ಹಾಕಲಿದ್ದೇವೆ.
1: ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ.
2: ನಾವು ಇದನ್ನು ನಿರ್ಧರಿಸಿದ ನಂತರ ನಿಮ್ಮಲ್ಲಿ ಒಬ್ಬರಲ್ಲ, ಸಾವಿರದ ಜನರು ಸಹ ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿ ಸರಿ, ತುಂಬಾ ಹೆಮ್ಮೆ. ದೊಡ್ಡ ಮಾಲಿನ್ಯದ ಬಗ್ಗೆ ಮರೆತು ಬಿಡಿ. ನೀವು ಹಳ್ಳಿಯಲ್ಲಿರುವ ಕೊಳೆಯನ್ನು ಒಂದು ಸಣ್ಣ ಕಣದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ.
1: ನಿಮಗೆ ಕೆಲವು ಗಂಭೀರ ಗೊಂದಲಗಳಿವೆ ಎಂದು ತೋರುತ್ತದೆ.
0: ಮೇಡಮ್, ನಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರೂ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ನಿಮಗೆ ಅರ್ಥವಾಗಿದೆಯೇ?
1: ಜನರು ಕೊಳೆಯ ಹಾನಿ ಮತ್ತು ಸ್ವಚ್ಛತೆಯ ಪ್ರಯೋಜನಗಳನ್ನು ಕಲಿತಿದ್ದಾರೆ.
0: ಒಂದು ಅಥವಾ ಎರಡು ಅಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛತೆಯ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. ಸ್ವಚ್ಛ ಗ್ರಾಮದ ಧ್ವಜವು ಕೂಡ ಎತ್ತರಕ್ಕೆ ಹಾರುತ್ತಿದೆ. ನೂರಾರು ಹಳ್ಳಿಗಳನ್ನ ಬಯಲು ಶೌಚ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ.
2: ತುಂಬೆ ಹರಿಯುವ ಚರಂಡಿಗಳು, ಎಲ್ಲೆಡೆ ಹರಡಿರುವ ಕಸ, ಬೆಳಗ್ಗೆ ಮತ್ತು ಸಂಜೆ ತೆರೆದ ಸ್ಥಳಗಳಲ್ಲಿ ಮಲವಿಸರ್ಜನೆ ಮಾಡುವ ಜನರು ಮತ್ತು ಪಾನ್ ಗುಟ್ಕಾ ತಿಂದ ನಂತರ ಎಲ್ಲೆಡೆ ಉಗುಳುವ ಜನರು ಇರುವ ಗ್ರಾಮಗಳಲ್ಲಿ ನೀವು ಕೊಳೆಯನ್ನು ಹೇಗೆ ತೆಗೆದುಹಾಕುತ್ತೀರಿ? ಕೊಳಕಿನ ಸಾಮ್ರಾಜ್ಯವನ್ನು ನೀವು ಹೇಗೆ ತೆಗೆದುಹಾಕುತ್ತೀರಿ ಹೇಳಿ.
0: ಎಚ್ಚರಿಕೆಯಿಂದ ಆಲಿಸಿ. ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಚ್ಛ ಗ್ರಾಮವಾಗುತ್ತದೆ. ಇದು ಮಾತ್ರವಲ್ಲ, ಇದು ನಡೆಯುತ್ತಿರುವ ಪ್ರತಿಯೊಂದು ಹಳ್ಳಿಯು ಇದನ್ನು ಪ್ರಚಾರ ಮಾಡುತ್ತಿದೆ.
1: ಸ್ವಚ್ಛತೆ ಮತ್ತು ಸುಜಲ ಸಂದೇಶವು ಪ್ರತಿಯೊಂದು ಹಳ್ಳಿಯಲ್ಲೂ ಹರಡುತ್ತಿದೆ. ಶೀಘ್ರದಲ್ಲೇ ನಾವು ಮಾಲಿನ್ಯದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ಎಂದು ನೀವು ನೋಡುತ್ತೀರಿ.
0: ನಾವು ಸ್ವಚ್ಛವಾಗಿರಬೇಕು, ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ.
1: ಕೆಲವು ಸ್ಥಳಗಳಲ್ಲಿ ಕೊಳಕು ಬಹಳಷ್ಟು ಹರಡಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಸ್ವಚ್ಛವಾಗಿರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
0: ಮತ್ತು ಇದರ ನಂತರವೂ ನೀವು ಇನ್ನೂ ಹಾಗೆ ಭಾವಿಸಿದರೆ ನೀವು ನಿಮ್ಮ ತಂತ್ರಗಳನ್ನು ಪ್ರಯತ್ನಿಸಬಹುದು.
1: ಪ್ರದೂಷಿಕ, ನೀವು ಬಯಸುವ ಯಾವುದೇ ಪಿತೂರಿಯನ್ನು ರೂಪಿಸಿ,

0: ಹಳ್ಳಿಯ ಜನರು ನಿಮ್ಮ ತಂತ್ರಗಳಿಗೆ ಬಲಿಯಾಗುವುದಿಲ್ಲ.
1: ನಿಮ್ಮ ಜನಾಂಗವು ಎಷ್ಟು ಕಾಲ ಇರುತ್ತದೆ ಎಂದು ಕಾಲವೇ ಹೇಳುತ್ತದೆ. ಯಾರೂ ನನ್ನ ದಾಳಿಯಿಂದ ತಪ್ಪಿಸಿಕೊಂಡಿಲ್ಲ. ನೀವು ನನಗೆ ಸವಾಲು ಹಾಕಿದರೆ ನೀವು ತುಂಬಾ ತೊಂದರೆಯನ್ನು ಸಿಲುಕುತ್ತೀರಿ.
2: ನಾವು ಅನೇಕ ಹಿನ್ನಡೆಗಳನ್ನು ಎದುರಿಸುತ್ತಿದ್ದೇವೆ, ಈಗ ನಾವು ಬಿಟ್ಟು ಕೊಡುವುದಿಲ್ಲ.
0: ನಾನು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ನಾನು ನಿಲ್ಲುವುದಿಲ್ಲ.
1: ನೀವು ಶುದ್ಧ ಮತ್ತು ಪರಿಶುದ್ಧರಾಗುವ ಕನಸು ಬಿಟ್ಟು ಬಿಡಿ. ಶುದ್ಧ ನೀರು ನಿಮ್ಮನ್ನು ಕರೆದೊಯ್ಯುತ್ತದೆ. ಓಹ್, ನೀವು ಸಾಯುತ್ತೀರಿ. ಕಸ ಮತ್ತು ಮಾಲಿನ್ಯದಿಂದ ನಾವು ನಿಮ್ಮ ಜೀವನವನ್ನು ತೆಗೆದುಕೊಳ್ಳುತ್ತೇವೆ.
0: ಈಗ ಸುಮ್ಮನಿರಿ, ನಾವು ಒಮ್ಮೆ ಯಶಸ್ವಿಯಾಗದಿದ್ದರೆ ಈ ಬಾರಿ ನೀವು ಖಂಡಿತವಾಗಿಯೂ ಸೋಲುತ್ತೀರಿ.
2: ಎಲ್ಲರೂ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ನಮ್ಮ ಹಳ್ಳಿಗಳನ್ನು ಮತ್ತು ನಮ್ಮ ಮನೆಗಳನ್ನು ಉಳಿಸಬೇಕು.
0: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ಪ್ರತಿಯೊಂದು ಹಳ್ಳಿಯು ದೇಶದ ಸ್ವಚ್ಛ ಗ್ರಾಮವಾಗುತ್ತದೆ.
2: ಮತ್ತು ನೀವು ಪ್ರತಿಯೊಂದು ಹಳ್ಳಿಯ ಕಥೆಯನ್ನ ಕೇಳುತ್ತೀರಿ?
1: ನಾನು ನೋಡುತ್ತೇನೆ, ನಾನು ಖಂಡಿತವಾಗಿಯೂ ನೋಡುತ್ತೇನೆ. ನನ್ನ ಸಹೋದ್ಯೋಗಿಗಳು ಮತ್ತು ನಾನು ಹೇಳಿದಂತೆ ನಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಖುಷಿಯಾಗುತ್ತದೆ. ನಾವು ಕೊಳಕು ಕಸವನ್ನು ಹರಡುತ್ತೇವೆ, ದಬ್ಬಾಳಿಕೆಯನ್ನು ಸೃಷ್ಟಿಸುತ್ತೇವೆ. ನಾವು ಖಂಡಿತವಾಗಿಯೂ ನೋಡುತ್ತೇವೆ. ಅವ್ಯವಸ್ಥೆ ಉಳಿದಿರುವಾಗ ನಾನು ಹೊರಡುತ್ತೇನೆ. ಆದರೆ ನೆನಪಿರಲಿ, ನಾನು ಖಂಡಿತವಾಗಿಯೂ ಹಿಂದಿರುಗುತ್ತೇನೆ.
2: ಓ, ಪ್ರದೋಷಿಕ ಓದ್ಲು, ಸುಜನ್ ಸಹ ಎಲ್ಲೋ ಹೋಗಿದ್ದಾನೆ. ಈಗ ಕಾರ್ಯಕ್ರಮದ ಕುರಿತು ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುವರಿಗೆ ನೀಡಿದ ಸಂದೇಶವನ್ನು ನಿಮಗೆ ಪ್ರಸ್ತುತಪಡಿಸೋಣ.
3: ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜನ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಗಳನ್ನು ಪ್ರಸಾರ ಮಾಡುತ್ತವೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೇನು ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳಂತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಬರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
2: ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನ ನೀವು ಕೇಳಿದ್ದೀರಿ. ಸುಜಲ್, ಓ ಸುಜಲ್, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ಪ್ರದೋಷಿಕ ಹೋಗಿದ್ದಾರೆ, ಈಗ ಎಚ್ಚರಗೊಳ್ಳಿ.
0: ನಾನು ನಿದ್ರಿಸುತ್ತಿಲ್ಲ, ನಾನು ಏನೋ ಯೋಚಿಸುತ್ತಿದ್ದೇನೆ.
2: ನೀವು ಏನು ಯೋಚಿಸುತ್ತಿದ್ದೀರಿ?
0: ಪ್ರದೋಷಿಕ ಬಗ್ಗೆ. ಅದು ಯಾರು? ಅವಳಿಲ್ಲಿ ಏಕೆ ಬಂದ್ಲು?
2: ಅದು ಯಾರೇ ಆಗಿರ್ಲಿ, ಒಂದು ವಿಷಯ ಖಚಿತ. ಗಮನದಲ್ಲಿನ ಸಣ್ಣದೊಂದು ಕೊರತೆಯನ್ನು ಸಹ ವೈಫಲ್ಯವೆಂದು ಪರಿಗಣಿಸುವ ಅಭಿಯಾನದಲ್ಲಿ ನಾವು ಭಾಗಿಯಾಗಿದ್ದೇವೆ.
0: ನೀವು ಹೇಳಿದ್ದು ಸರಿ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಮ್ಮನ್ನು ಮೋಸಗೊಳಿಸುವವರ ಜನರ ಕೊರತೆ ಇಲ್ಲ.
4: ಆದರೆ ಪ್ರದೋಷಿಕಾ ಬಂದು ನಮಗೆ ಒಂದು ವಿಷಯವನ್ನ ಕಲಿಸಿದಳು.
0: ಏನು?
4: ಕೆಲಸ ಇನ್ನೂ ಅಪೂರ್ಣವಾಗಿದೆ, ಮಾಡಬೇಕಾದ ಕೆಲಸಗಳು ಬಹಳಷ್ಟು ಉಳಿದಿವೆ ಎಂದು ಅವಳು ಎಚ್ಚರಿಕೆ ನೀಡಿದಳು.
0: ಮತ್ತು ಪ್ರತಿಯೊಬ್ಬ ಕೇಳುಗ, ಪ್ರತಿಯೊಬ್ಬ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಸ್ವಚ್ಛತೆ ಮತ್ತು ಉತ್ತಮ ನೀರಿನ ನಡುವೆ ಬಲವಾದ ಸಂಪರ್ಕವಿದೆ. ಸ್ನಾನಗೃಹವಿದ್ದರೂ ನೀರಲೆದಿದ್ದರೆ ಹೇಗೆ? ನಲ್ಲಿ ಇದ್ದರೂ ನೀರಲೆದಿದ್ದರೆ ಹೇಗೆ? ಅಲ್ಲದೆ ಕೈ ತೊಳೆಯುವುದು ಅಗತ್ಯ ಆದರೂ ನೀರಲೆದಿದ್ದರೆ ಹೇಗೆ? ಆದ್ದರಿಂದ ಗ್ರಾಮೀಣ ಭಾರತ ಮುಖವನ್ನು ಪರಿವರ್ತಿಸಲು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲ್ ಜೀವನ್ ಮಿಷನ್ ಒಟ್ಟಾಗಿ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಂದಲೂ ಅಸಾಧ್ಯ. ಸ್ವಚ್ಛಿಕಾ, ನೀವು ಹೇಳಿದ್ದು ಸರಿ. ಇದು ಒಳ್ಳೆಯ ಕೆಲಸದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ನಿಲ್ಲುತ್ತವೆ ಎಂಬುದು ಸಂಕೇತವಾಗಿದೆ. ಆದರೆ ಭಯವಿಲ್ಲದೆ ತಮ್ಮ ಗುರಿಯತ್ತ ಸಾಗುತ್ತಿರುವವರು ಮಾತ್ರ ವಿಜಯಶಾಲಿಗಳು. ಮತ್ತು ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛ ಮತ್ತು ಸಮೃದ್ಧವಾಗಿಸುವುದು ನಮ್ಮ ದೊಡ್ಡ ಗುರಿಯಾಗಿದೆ.
4: ಪ್ರದೋಷಿಕ ಬಂದರೆ ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವು ಈಗಾಗಲೇ ಬಹಳಷ್ಟು ಸಾಧಿಸಿದ್ದೇವೆ. ಆಹಾ, ನಮ್ಮ ಪ್ರದೇಶ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಸ್ವಚ್ಛತೆ ಇದೆ ಮತ್ತು ಟ್ಯಾಪ್ ನೀರು ಪ್ರತಿ ಮನೆಗೆ ತಲುಪಿದೆ ಎಂದು ತಿಳಿದು ಪ್ರದೋಷಿಕ ದುಃಖಿತರಾಗಿರಬೇಕು. ಗ್ರಾಮಸ್ಥರೊಂದಿಗೆ ಮಾತನಾಡಿದ ನಂತರ ನಾವು ಶೀಘ್ರದಲ್ಲೇ ಸಂಪೂರ್ಣ ಯಶಸ್ ಅನ್ನು ಸಾಧಿಸಿದ್ದೇವೆ ಎಂದು ನಮಗೆ ತಿಳಿದಿತ್ತು.
0: ಅವರು ಹೇಳುತ್ತಾರೆ, ನೀರು ಉಳಿಸಿ ಮತ್ತು ಮುಂದಿನ 7 ತಲೆಮಾರಿಗಳು ಬದುಕುಳಿಯುತ್ತದೆ. ನಮ್ಮ ಗ್ರಾಮಸ್ಥರು ಹೇಳುತ್ತಿದ್ದದ್ದು ಅದನ್ನೇ.
4: ಮತ್ತು ಅವರು ಸ್ವಚ್ಛತೆಗಾಗಿ ಸಾಧ್ಯವಿರುವ ಎಲ್ಲಾ ಹೆಜ್ಜೆಗಳನ್ನು ಇಡಲು ಸಿದ್ಧರಿದ್ದಾರೆ.
0: ನಾವು ಪ್ರತಿ ವಾರ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಇನ್ನೂ ಕೆಲವು ಜನರಿಗೆ ನಿಮ್ಮನ್ನು ಪರಿಚಯಿಸಲು ಬರುತ್ತೇವೆ.
4: ನೀವು ಸಹ ಈ ಕಾರ್ಯಕ್ರಮದಲ್ಲಿ ಕೊಡುಗೆ ನೀಡಬೇಕು, ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು.
0: ಹೇಗೆ? ದಯವಿಟ್ಟು ಇದನ್ನು ನಮಗೆ ತಿಳಿಸಿ.
4: ನಮ್ಮ ಜ್ಞಾನ ಮತ್ತು ಪ್ರತಿಫಲ ವಿಭಾಗದ ಬಗ್ಗೆ ನಾವು ನಿಮಗೆ ಹೇಳುವ ಮೊದಲು ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಸಂದೇಶವನ್ನ ಪ್ರಸ್ತುತಪಡಿಸಿಕೊಳ್ಳೋಣ.
5: ನಮಸ್ಕಾರ, ಮೈ ಅಶೋಕ್ ಕುಮಾರ್ ಮೀನಾ, ಸಚಿವ ಪೇಯಜಲ್ ಔರ್ ಸ್ವಚ್ಛತಾ ವಿಭಾಗ, ಜಲ್ ಶಕ್ತಿ ಮಂತ್ರಾಲಯ ಸೆ ಬೋಲ್ ರಹಾ ಹೂ. ಆಪ್ಸೆ ಇಸ್ ಕಮ್ಯುನಿಟಿ ರೇಡಿಯೊ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೊ ಕಿ ಜುಬಾನಿ ಕೆ ಜರಿಯೆ ಜುಡ್ಕರ್ ಮುಜೆ ಬಹುತ್ ಅಚ್ಛಾ ಲಗ್ ರಹಾ ಹೈ. ಜಬ್ ಹಮ್ ಕಹತೆ ಹೈ ಸ್ವಚ್ಛ ಸುಜಲ್ ಗಾಂವ್ ತೋ ಇಸ್ಕಾ ಮತ್ಲಬ್ ಹೈ ಐಸಾ ಗಾಂವ್ ಜಹಾಂ ಹರ್ ಘರ್ ಮೇ ಸುರಕ್ಷಿತ ಪೇಯಜಲ್ ಪಹುಂಚತಾ ಹೋ, ಹರ್ ಪರಿವಾರ ಕೆ ಪಾಸ್ ಬೆಹತರ್ ಸ್ವಚ್ಛತಾ ಕಿ ಸುವಿಧಾ ಹೋ ಔರ್ ಲೋಕ್ ಸಮ್ಮಾನ್ ಔರ್ ಸುಖ ಸೆ ಜೀವನ್ ಜೀತೆ ಹೋ. ಪಿಛಲೆ ಕುಛ ವರ್ಷೋ ಮೇ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ಜರಿಯೆ ಗ್ರಾಮೀಣ ಭಾರತ್ ಮೇ ಬಹುತ್ ಬದಲಾವ್ ಆಯಾ ಹೈ. ಲೇಕಿನ್ ಅಸಲಿ ಬದಲಾವ್ ತೋ ತಬ್ ಆತಾ ಹೈ ಜಬ್ ಹಮ್ ಖುದ್ ಆಗೇ ಬಢಕರ್ ಜಿಮ್ಮೇದಾರಿ ಲೇತೆ ಹೈ, ಜಬ್ ಸ್ವಚ್ಛತಾ ಔರ್ ಸುರಕ್ಷಿತ ಪಾನಿ ಹಮಾರೆ ರೋಜ್ಮರ್ರಾ ಕೆ ಜೀವನ್ ಕಾ ಹಿಸ್ಸಾ ಬನ್ ಜಾಯೆ. ಯಹಿ ಹೈ ಜನ್ ಭಾಗೀದಾರಿ ಕಾ ಅಸಲಿ ಅರ್ಥ. ಮೇ ಆಪ್ ಸಭಿ ಸೆ ಆಗ್ರಹ ಕರ್ತಾ ಹೂಂ ಕಿ ಇಸ್ ಕಾರ್ಯಕ್ರಮ ಕೋ ಸುನೆ, ಇನ್ ಕಹಾನಿಯೋ ಸೆ ಸೀಖೆ ಔರ್ ಛೋಟೆ ಛೋಟೆ ಐಸೆ ಕದಮ್ ಉಠಾಯೆ ಜೋ ಬಡಾ ಅಸರ್ ಲಾ ಸಕ್ತೆ ಹೈ. ಆಯಿಯೇ ಮಿಲ್ಕರ್ ಅಪ್ನೆ ಗಾಂವೋ ಕೋ ಸಚ್ಮುಚ್ ಸ್ವಚ್ಛ ಔರ್ ಸುಜಲ್ ಬನಾಯೆ. ಧನ್ಯವಾದ್. ಜೈ ಹಿಂದ್.

0: ಸಂದೇಶದ ನಂತರ ನಮ್ಮ ಜ್ಞಾನ ಮತ್ತು ಬಹುಮಾನ ವಿಭಾಗವನ್ನು ಹಂಚಿಕೊಳ್ಳುವ ನಮ್ಮ ಭರವಸೆಯನ್ನು ನಾವು ಪೂರೈಸುತ್ತೇವೆ. ಪ್ರತಿ ಬಾರಿಯೂ ನಾವು ನಿಮಗೆ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸುತ್ತೇವೆ. ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆ ಮತ್ತು ಸರಿಯಾಗಿ ಉತ್ತರಿಸುವವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಸಂಪೂರ್ಣ ಸರಣಿಯ ನಂತರ ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ.
1: ಆಟದ ನಿಯಮಗಳು ಸರಳವಾಗಿದೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಮೇಡಮ್, ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೀರಾ?
0: ನಮ್ಮ ದೂರವಾಣಿ ಸಂಖ್ಯೆ 7026220055 ಇದಕ್ಕೆ SMS ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ.
2: PM ಜೈ, ಅಬ್ ಗರೀಬೋ ಕಿ ಜೈ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಪುದಿಕೋಟೆ ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್, ನವದೆಹಲಿ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
0: ಪ್ರತಿಯೊಂದು ಬೀದಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
1: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
0: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
1: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಇದು ಯಾವ ಕಾರ್ಯಕ್ರಮ ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
1: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
0: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
1: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
0: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014 ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019 ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019 ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
1: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
0: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
1: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
0: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
1: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ವಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
0: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ. ಹಾಗಾದರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಪ್ರಶ್ನೆಯಲ್ಲಿ ನೀವು ಸ್ವಚ್ಛ ಗ್ರಾಮಕ್ಕಾಗಿ ಒಂದು ಉತ್ತಮ ಘೋಷಣೆಯನ್ನು ಬರೆದು ನಮಗೆ ಕಳುಹಿಸಬೇಕು. 3 ಅತ್ಯುತ್ತಮ ಘೋಷಣೆಗಳಿಗೆ ಬಹುಮಾನ ನೀಡಲಾಗುವುದು.
1: ಹಾಗಾದರೆ ಸಿದ್ಧರಾಗಿ ಮತ್ತು ನಿಮ್ಮ ಸ್ವಂತ ಸೃಜನಶೀಲತೆಯಿಂದ ರಚಿಸಲಾದ ಒಂದೇ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಕೇಳಿದ್ದೀರಿ.
1: ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ನಾವು ಶೀಘ್ರದಲ್ಲೇ ಹಿಂದಿರುಗುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿ ಕುರಿತು ನಿಮಗೆ ತಿಳಿಸುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನು ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿರಿ.
1: ಹಾಗಾದರೆ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ.
0: ಹಾಗಾದರೆ ನೀವು ಹಿಂದಿನ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಅಲ್ಲವೇ? ಈ ಕಾರ್ಯಕ್ರಮ ಮುಂದುವರಿಯಬೇಕೆಂದು ನೀವು ಭಾವಿಸುತ್ತೀರಿ, ಆದರೆ ಸಮಯದ ನಿರ್ಬಂಧಗಳು ಒಂದು ಅಂಶವಾಗಿದೆ.
1: ನಾವು ಹೊರಡುವ ಮೊದಲು ನಾವು ಹೇಳಲು ಬಯಸುತ್ತೇವೆ, ದಯವಿಟ್ಟು ಎಲ್ಲಾ ವೃದ್ಧರು, ಮಕ್ಕಳು ಮತ್ತು ಯುವಜನರಿಗೆ ಗಮನ ಕೊಡಿ.
0: ಸ್ವಚ್ಛತೆ ಮತ್ತು ಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಗೌರವ ಜೀವಂತವಾಗಿರುತ್ತದೆ.
1: ಸ್ವಚ್ಛ ಸುಜಲ ಗ್ರಾಮ ಯೋಜನೆಯ ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಮತ್ತು ಸ್ವಚ್ಛವಾಗಿ ಉಳಿಯುತ್ತದೆ,
1: ಪ್ರಗತಿಯ ನಗು ಮತ್ತೆ ಅರಳುತ್ತದೆ.
0: ಸಮಯ ಕಳೆದು ಹೋದಾಗ ನನಗೆ ಅರಿವೇ ಇರಲಿಲ್ಲ
1: ವಿಷಯ ಹೀಗಿದೆ.
0: ಆದರೆ ನಮಗೆ ಉಳಿಯಲು ಹಲವು ಆಸೆಗಳಿದ್ದರೂ ಸಮಸ್ಯೆ ಇಲ್ಲ.
1: ನಾವು ಸಮಯ ಪಾಲನೆಯನ್ನು ಗೌರವಿಸಬೇಕು.
0: ಈ ವಾರದ ಚರ್ಚೆಯನ್ನು ಒಂದು ಭರವಸೆಯೊಂದಿಗೆ ಇಲ್ಲಿ ಕೊನೆಗೊಳಿಸೋಣ. ಅಲ್ಲಿಯವರಿಗೆ ನಮ್ಮನ್ನು ನೆನಪಿಡಿ. ಮುಂದಿನ ವಾರ ನಾವು ಹಿಂತಿರುಗುತ್ತೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಈ ಘೋಷಣೆಯನ್ನು ಒಮ್ಮೆ ಎತ್ತಿದರೆ ಭಾರತವು ಮತ್ತೊಂದು ಗುರುತನ್ನು ಪಡೆಯುತ್ತದೆ.
1: ಪರಿಸರವು ಶುದ್ಧವಾಗಿದ್ದರೆ ಮತ್ತು ಪ್ರತಿ ಮನೆಗೆ ನೀರು ಇದ್ದರೆ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನವು ಪೂರ್ಣಗೊಳ್ಳುತ್ತದೆ.
0: ಮತ್ತು ನಾವು ಹೊರಡುವ ಮೊದಲು ಇಂದಿನ ಸಂದೇಶ, ಬೀದಿಗಳನ್ನು ಸ್ವಚ್ಛಗೊಳಿಸಿ, ಪ್ರತಿ ಮನೆಯಲ್ಲೂ ನಲ್ಲಿ ನೀರು, ಕಸ ಎಸೆಯಬೇಡಿ, ಗ್ರಾಮವನ್ನು ಸ್ವಚ್ಛವಾಗಿಡಿ, ನೀರು ಜೀವ, ಪ್ರತಿ ಬಾರಿಯೂ ಅದನ್ನು ಉಳಿಸಿ, ನಾವೆಲ್ಲರೂ ಸ್ನೇಹಿತರೆ, ಸ್ವಚ್ಛ ಮತ್ತು ಜಲ ಸಮೃದ್ಧ ಗ್ರಾಮವನ್ನು ಮಾಡೋಣ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ

ನಿಲಯದ ಮೂರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.